0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಕೇಳ್ತಾ ಇದ್ದೀರಾ? ಈ ಕನಸು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ವಿಚಾರದೊಂದಿಗೆ ಬಂದಿದ್ದೇನೆ. ಈ ವಿಚಾರವನ್ನ ನಿನ್ನೆ ಓದುವ ಒಂದು ಪುಸ್ತಕದಲ್ಲಿ ಆತ್ಮೀಯ ಸ್ನೇಹಿತರೆ, ಹೂವು ನೋಡಿದ್ದೀರಾ? ಅದು ಹೂವು ಚಿಗುರುವಾಗ ಅಥವಾ ನೀವು ಆ ಹೂವಿನ ಗಿಡ ಹಚ್ಚುವಾಗ ಆವಾಜ್ ಮಾಡಿತೇನ್ರಿ? ಮಾಡಿತೇನ್ರಿ? ಇಲ್ಲ. ರಾತ್ರಿ ಆಗೋಗಿಂತ ಮುಂಚೆ ಆವಾಜ್ ಮಾಡಿತೇನ್ರಿ? ಸೂರ್ಯಾಸ್ತ ಆಗೋಗಿಂತ ಮುಂಚೆ ಆವಾಜ್ ಮಾಡಿತೇನ್ರಿ? ಸೂರ್ಯೋದಯ ಆಗುವಾಗ ಆವಾಜ್ ಸಪ್ಲ ಮಾಡಿತೇನ್ರಿ? ಸೊ ಸ್ನೇಹಿತರೆ, ನಿಸರ್ಗದಲ್ಲಿ ಯಾವುದೇ ಕ್ರಿಯೆ, ಯಾವುದೇ ಪ್ರೋಸೆಸ್ ಒಂದು ನಡೀತಾ ಇದೆ ಅಂದರೆ ಆ ಪ್ರೋಸೆಸ್ ಏಕದಮ್ ಶಾಂತವಾಗಿ ನಡೆಯುತ್ತೆ. ಸೊ ಸ್ನೇಹಿತರೆ, ತಮ್ಮ ಜೀವನದಲ್ಲಿ ನೀವು ಹುಡುಕಾಡಿ. ಲೈಫಲ್ಲಿ ಬಹಳಷ್ಟು ಜನ ಇರ್ತಾರೆ, ಎಸ್, ಬಹಳಷ್ಟು ಜನರು ಅವರ ಜೀವನದಲ್ಲಿ ಏನೇನು ಸಾಧಿಸಿರುತ್ತಾರೆ, ಅವರು ತಮ್ಮ ಜೀವನದಲ್ಲಿ ಎಷ್ಟು ಶಾಂತವಾಗಿರ್ತಾರೆ. ಎಸ್ ಆತ್ಮೀಯ ಸ್ನೇಹಿತರೆ, ಲೈಫು ಹಿಂಗಿದೆ ನೋಡಿ. ಸೊ ವೈನದುನಿ ಆ್ಯಪ್ನ ಕೇಳೋ ನನ್ನ ಸ್ನೇಹಿತರಿಗೆ ಒಂದು ಒಳ್ಳೆ ಸುದ್ದಿ, ಬಹುಶಃ ಕೇಳ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ನೀವೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ವಾಪಸ್ ಬಂದಿದೆ ನಮ್ಮ ವೈನದುನಿ ಆ್ಯಪ್. ಇದು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಈ ಗೀತೆ ಉಪೇಂದ್ರ ಚಿತ್ರದ್ದು. ಸೊ ಸ್ನೇಹಿತರೆ, ಎಸ್ ಎಸ್ ಬರ್ತಾ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಬರೀವಳು ಓಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಆ ಚಿಗುರುವ ಹೂವು ಆ ರಾತ್ರಿ ಅಥವಾ ನಿಮ್ಮ ಇವತ್ತಿನ ಸಾಯಂಕಾಲದ ಸೂರ್ಯೋದಯ, ಸೂರ್ಯಾಸ್ತ ಆಗುವಾಗ ಸಪ್ಳ ಮಾಡುತ್ತಾ? ಇಲ್ಲ. ಹೂವು ಚಿಗುರುವಾಗ ಸಪ್ಳ ಮಾಡುತ್ತಾ, ಆವಾಜ್ ಮಾಡುತ್ತಾ? ಇಲ್ಲ. ನೀವು ಹಚ್ಚಿರುವ ಗಿಡ ಬೀಜ ಹಾಕಿರ್ತೀರಿ, ಅದು ಜರ್ಮಿನೇಟ್ ಆಗುವಾಗ ಚಿಗುರುವಾಗ ಸಪ್ಳ ಮಾಡುತ್ತಾ? ಇಲ್ಲ. ಸೊ ಪಾಯಿಂಟ್ ಏನಂದರೆ, ತಮ್ಮ ಜೀವನದಲ್ಲಿ ತಮಗೆ ಏನಾದರೂ ಬೇಕು ಅಂದರೆ ಮನಸ್ಸನ್ನು ಶಾಂತವಾಗಿಟ್ಕೋಬೇಕು. ಅದಕ್ಕೆ ಹೇಳೋದು ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಭಕ್ತಿಯ ಜ್ಯೋತಿ ಬೆಳಗಿದರೆ ಎಷ್ಟು ಆರಾಮ ಅನಿಸುತ್ತೆ ಅಂತ. ಸೊ ಕಾರ್ಯಕ್ರಮದಲ್ಲಿ ಬನ್ನಿ, ಮುಂದೆ ಹೋಗೋಣ. ಸೊ ಪ್ರೀತಿಯಿಂದ ಶಾಂತವಾಗಿರ್ರಿ, ಅದಕ್ಕೆ ಆತ್ಮೀಯರೇ ಹೇಳೋದು. ತೀರು ಹೋದ ಮೇಲೆ ಶಾಂತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಇದ್ದಾಗ ಶಾಂತಿಯಾಗಿರೋಣ. ಆ ಶಾಂತಿಯಾಗಿರಲಿಕ್ಕೆ ಒಂದೇ ಒಂದು ಮಾರ್ಗ ನಾನು ಬಹಳಷ್ಟು ಬಾರಿ ಹೇಳಿದ್ದೇನೆ. ನಾನು ಆ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನದಲ್ಲಿ ಒಂದು ಲೈನ್ ನೋಡಿದೆ ನೋಡಿ, ನಾಮ ಜಪಿಸಿ ಅಥವಾ ಇನ್ನೊಬ್ಬರಲ್ಲಿ ದೇವರನ್ನು ನೋಡಿ. ಈ ಎರಡು ಮಾರ್ಗ, ಇನ್ನು ಬಹಳಷ್ಟು ಮಾರ್ಗಗಳು ಇರಬಹುದು, ಆದರೆ ಸಿಂಪಲ್ ಆದ ಈ ಎರಡು ಮಾರ್ಗವನ್ನು ನೀವು ಆರಾಮಸೆ ಮಾಡ್ಬೋದು. ಇದಕ್ಕೆ ನಿಮಗೆ ಸ್ಥಾನ, ಸ್ನಾನ ಅಥವಾ ಯಾವುದೇ ಅದರ ಏನಂತಾರೆ ಅದಕ್ಕೆ ರಿಕ್ವೈರ್ಮೆಂಟ್ಸು ಇವೆಲ್ಲ ಬೇಕಾಗಿರೋದಿಲ್ಲ ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ದ ಪಾಯಿಂಟ್. ಬನ್ನಿ ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ಕೇಳೋಣ. ಈಗ ವೇನುಧ್ವನಿಯನ್ನು ಆ್ಯಪ್ನ ಮುಖಾಂತರ ಕೇಳ್ತಿರೋ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮಜಾನೇ ಮಜಾ, ಏಕೆಂದರೆ ಬಂದಿದೆ ವಾಪಸ್ ನಮ್ಮ ಆ್ಯಪು. ತಮ್ಮ ಈ ತಾಳ್ಮೆಗೆ ಧನ್ಯವಾದ.

0: பைட்டு டீ கொடுறப்ப.
1: New Girls Hyderabad ka avya motta badla radio ke indra veno dwani edo 90.4 fm kle kanasu hale hosa combination karyakrama vidu aapne ligeltiro nanna snehitrige siyoda suddi nanna dwani kelta idiyo illo nodi prarambhadalli hindi agittu prasara adakke karana agittu network down iga bandide olle namma network vapas banni jackie jackie power star puneet rajkumar sir abhinay sirva chitra da haadu aayitu prasara edo balaka avya motta badla ರೇಡಿಯೋ ಕೇಂದ್ರ ವೇಣುದುನಿ 90.4 ಎಫ್ಎಂ ಕೆಎಲ್ಇ ಕನಸು ಕಾರ್ಯಕ್ರಮದ ಮುಂದಿನ ಹಳೆ ಗೀತೆ ರೆಡಿಯಾಗಿದೆ. ಕಲಾವಿದ ಚಿತ್ರ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆ. ತದನಂತರ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ ಗುರುವಾರ ಸಂಜೆ ಎಸ್ ಪವರ್ ಅನ್ನೋ ಚಿತ್ರದ ಗೀತೆ, ತದನಂತರ ಪ್ರೇಮ ಬರಹ ಅನ್ನೋ ಒಂದು ಹಾಡು, ತದನಂತರ ಬರ್ತಾ ಇದೆ ಸ್ನೇಹಿತರೆ ಚಂದನ ಚಂದನದಿಂದ ಎಸ್ ಈ ಗೀತೆ ಕಾರ್ಯಕ್ರಮ. ಇದು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಮನಸ್ಸಿನ ಬಗ್ಗೆ. ಏಕೆಂದರೆ ಮನಸ್ಸು ನಮಗೆ ಏನು ಬೇಕು ಅದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮಗೆ ಏನು ಬೇಕು ಅದು ಸಿಕ್ಕಿದಾಗ ನಾವು ಯಾವ ರೀತಿ ಶಾಂತಿ ಇರ್ತೇವೆ ನೋಡ್ರಿ, ಅದೇ ಮೂಲ, ಅದೇ ಮನಸ್ಸಿನ ನೆಮ್ಮದಿ. ಈಗ ನಿಮಗೆ ಒಂದು ಕೋಟಿ ಬೇಕು, ಅಥವಾ ನಿಮ್ಮ ಸಾಲ ಕಂಪ್ಲೀಟಾಗಿ ತೀರಿ ಹೋಗಬೇಕು, ಅಥವಾ ನಿಮಗೆ ಆಸ್ತಿ ಬೇಕು ಪಾಸ್ತಿ ಬೇಕು, ನಿಮಗೆ ದೈಹಿಕ ಆರೋಗ್ಯ ಬೇಕು, ಇವೆಲ್ಲ ಯಾಕೆ ಬೇಕು ಅನ್ನೋ ಆಸೆಗೆ ಒಂದೇ ಒಂದು ಕಾರಣ, ಮೂಲ ಕಾರಣ ಇಸ್ ಮನಸ್ಸಿನ ನೆಮ್ಮದಿ. ಆ ನೆಮ್ಮದಿಯನ್ನು ನೀವು ಫಸ್ಟ್ ಪಡ್ಕೊಳ್ಳಿ. ಏ ಮಂಜು, ನಮಗೆ ದೇಹದ ವ್ಯಾಯಾಮ ದೇಹದ ಆರೋಗ್ಯ ಸಿಕ್ಕಿದ್ರೇ ತಾನೇ ನೆಮ್ಮದಿ ಸಿಗುವುದು. ಫಸ್ಟ್ ನೆಮ್ಮದಿ ಸಿಗಲಿಕ್ಕೆ ಈ ಎರಡು ಮಾರ್ಗ ನಾನು ಏನು ಹೇಳಿದೆ ಅದನ್ನು ನೀವು ಪಾಲಿಸಿ. ಅದರಿಂದ ನಿಮಗೆ ಏನು ಬೇಕೋ ಅದು ನಿಮ್ಮ ತಲೆಯಾಗಿ ಹಾಕಿದರೆ ನಿಮ್ಮ ತಲೆ ಒಂಥರ ಕಲ್ಪವೃಕ್ಷದರ ಕೆಲಸ ಮಾಡುತ್ತೆ. ಕಲ್ಪವೃಕ್ಷ ಅಂದರೆ ಗೊತ್ತಲ್ಲ, ಏನು ಬಿಡ್ಕೋತೀರಾ ಅದು ಸಿಗುತ್ತೆ. ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಸಿಕ್ಕೇ ಸಿಗುತ್ತೆ. ಬಟ್ ಮತ್ತೆ ಹೇಳ್ತಾ ಇದ್ದೇನೆ, ಮೂಲ ಈಸ್ ಮನ ನೆಮ್ಮದಿ. ಆ ಮನ ನೆಮ್ಮದಿಗೆ ಎರಡು ಮಾರ್ಗವನ್ನು ನಿಮಗೆ ಕೊಟ್ಟಿದ್ದೇನೆ. ಇನ್ನೂ ಬಹಳಷ್ಟು ಇದೆ ಸ್ನೇಹಿತರೆ. ನಾವು ಭಾರತ ದೇಶದಲ್ಲಿ ಹುಟ್ಟಿ ಇಷ್ಟು ಒಳ್ಳೊಳ್ಳೆ ಗುರುಜಿಗಳು ಇಲ್ಲಿ ಮಹರ್ಷಿಗಳು ಇದ್ದು ಹೋಗಿರುವ ಈ ಒಂದು ಪುಣ್ಯಭೂಮಿಯಾಗಿದೆ. ಬಹಳಷ್ಟು ಕ್ರಿಯೆಗಳು ಇದಾವೆ, ಕ್ರಿಯಾಯೋಗನೂ ಮಾಡಿದ್ರೂ ಆಗುತ್ತೆ. ಯೋಗ ಧ್ಯಾನ ನಾಮಜಪ ಪ್ರಾಣಾಯಾಮ ಇವೆಲ್ಲ ಮಾಡಿದರೆ ಮನ ನೆಮ್ಮದಿ ಗಿಫ್ಟ್ ಆಗಿ ಸಿಗುತ್ತೆ ನಿಮಗೆ. ಎಸ್, ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಮತ್ತೆ ಅದೇ ಹೇಳೋದು, ನಿಜವಾದ ಶ್ರೀಮಂತ 1 ಕೋಟಿ ರೂಪಾಯಿ ಇದೆ, ಗಾಡಿ ಬಂಗ್ಲೆ ಬಂಗಾರ ಇರೋನ್ ಕಡೆ. ನಿಜವಾದ ಶ್ರೀಮಂತ, ಮನ ನೆಮ್ಮದಿ ಯಾರ ಕಡೆ ಇದೆ ಅವನೇ ನಿಜವಾದ ಶ್ರೀಮಂತ. ಹಾಡನ್ನ ಕೇಳಿ ಮಜಾ ಮಾಡಿ.

ಗುರುವಾರ ಈ ಗೀತೆ ಅಪ್ಪು ಸರ್ ಅವರ ಧ್ವನಿಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನನ್ನ ಪ್ರೀತಿಯ ಪವರ್ ಸ್ಟಾರ್ ಪವರ್ ಚಿತ್ರದ್ದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೆ ತಮ್ಮ ಜೀವನದಲ್ಲಿ ಆ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬಹುದು. ಮಂಗಾಯಿ ದೇವಿಯ ಜಾತ್ರೆ ನಡೆದಿದೆ ಆತ್ಮೀಯರೇ, ಎಲ್ಲರೂ ಆ ದೇವಿ ಜಾತ್ರೆ, ಆ ದೇವಿಯ ಗುಡಿ, ಆ ಗರ್ಭಗುಡಿಗೆ ಹೋದಾಗ ಸಿಗೋ ಮನ ನೆಮ್ಮದಿ, ದರ್ಶನ ಪಡೆದ ತಕ್ಷಣ ಸಿಗೋ ಮನ ನೆಮ್ಮದಿ ಜೀವನದ ನಿಜವಾದ ಗುರಿಯಾಗಿರಬೇಕು. ಆ ನೆಮ್ಮದಿ, ಆ ಗುಡಿ, ಆ ಗರ್ಭಗುಡಿಯ ವಾತಾವರಣ ತಮ್ಮಲ್ಲಿ ಇಟ್ಕೊಳ್ಳಿ, ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ. ಪ್ರತಿದಿನ

0: ನೀವು ಮಾಡುವ ಆಧ್ಯಾತ್ಮ ಕಾರ್ಯ, ಪೂಜೆ ಪುನಸ್ಕಾರ ಅದನ್ನೇನು ಮಾಡ್ತೀರಾ, ಆ ಪೂಜೆ ಆ ದೇವರ ಗುಡಿ ಆ ದೇವರದಲ್ಲಿ ನೀವು ಸಿಕ್ಕಿರೋ ಆ ಒಂದು ಭಾವನೆ ಕಂಟಿನ್ಯೂ ಮಾಡ್ಕೊತ ಹೋದರೆ ಮನ ನೆಮ್ಮದಿ ನಿಮ್ಮದೇ. ಎಸ್ ಆತ್ಮೀಯ ಸ್ನೇಹಿತರೆ, ಈಗ ಇನ್ನೊಂದು ಪ್ರಶ್ನೆ, ಇನ್ನೊಬ್ರು ಯಾರಾದರೂ ನಿಮಗೆ ಕಾಡಿಸಿರ್ತಾರೆ, ಅವ್ರ ಜೊತೆ ನಿಮ್ಮ ರಿವೆಂಜ್ ತೊಗೊಳ್ಳೋ ಮಟ್ಟ ನಿಮಗೆ ಮನ ನೆಮ್ಮದಿ ಸಿಗೋದಿಲ್ಲ. ಇದು ತಪ್ಪು ಆತ್ಮೀಯರೇ. ಕೆಲವೊಬ್ಬರಿಗೆ ಹಂಗಿರುತ್ತೆ, ರೀ ಸೇಡ್ ತಿರ್ಸ್ಕೊಳ್ಳೋ ಮಟ್ಟ ನನಗೆ ನೆಮ್ಮದಿ ಸಿಗೋದಿಲ್ಲ. ಸಿನಿಮಾನಲ್ಲಿ ಡೈಲಾಗ್ ಇರುತ್ತೆ ಅಲ್ಲ. ಆದರೆ ನಿಮಗೆ ಒಂದು ಮಾತು ಹೇಳ್ತೇನೆ, ಸೇಡು ಅಂದರೆ ರಿವೆಂಜ್ ಪಡ್ಕೊಳ್ಳೋಗಿದ್ದ ಜಾಸ್ತಿ ನೆಮ್ಮದಿ ಎಲ್ಲಿ ಸಿಗುತ್ತೆ ಹೇಳಿ? ಅವರನ್ನು ಕ್ಷಮಿಸೋದ್ರಲ್ಲಿ, ಕ್ಷಮಿಸೋದ್ರಲ್ಲಿ ನೆಮ್ಮದಿ ಸಿಗುತ್ತೆ. ಸೊ ಫಸ್ಟ್ ಸ್ಟೆಪ್ ಆಫ್ ಯುವರ್ ಲೈಫ್ ನೀವು ಏನು ಮಾಡ್ಬೋದು ಆತ್ಮೀಯ ಸ್ನೇಹಿತರೆ, ಕ್ಷಮಿಸಬಹುದು. ಇನ್ನೊಬ್ರಿಗಲ್ಲ, ನಿಮಗೆ ನೀವೇ ಕ್ಷಮಿಸಿ, ನಂದ ತಪ್ಪು. ಅವ್ರಿಗೆ ಹೋಗಿ ಹೇಳಬೇಡ್ರಿ, ಅವ್ರು ತಪ್ಪಿದ್ರೂ ಅವ್ರಿಗೆ ಹೋಗಿ ಹೇಳಬೇಡ್ರಿ. ಯಾವತ್ತೂ ಹೇಳ್ತಾನೆ, ಈ ಒಂದು ಫಸ್ಟ್ ಸ್ಟೆಪ್ ಇದೆ ನೋಡಿ, ನಿಮ್ಮನ್ನು ನೀವು ಕ್ಷಮಿಸೋದು ಬಹಳ ಕಠಿಣ ಆತ್ಮೀಯ ಸ್ನೇಹಿತರೆ. ಎಸ್, ಆದರೆ ಅದನ್ನು ನೀವು ಪಾರ್ ಮಾಡಿದ್ರಿ, ಮನ ನೆಮ್ಮದಿ ಹೋಲ್ಸೇಲ್ನಲ್ಲಿ ಬರುತ್ತೆ. ಏನು ಬರುತ್ತೆ? ಹೋಲ್ಸೇಲ್ನಲ್ಲಿ ಮನ ನೆಮ್ಮದಿ ಬರುತ್ತೆ. ದಯವಿಟ್ಟು ಇದನ್ನು ನೀವು ಪಾಲಿಸಿ. ತಮ್ಮ ಜೀವನದಲ್ಲಿ ತಮ್ಮಗೆ ಯಾರಾದರೂ ದ್ವೇಷ ಮಾಡಿರ್ಬೋದು, ತಪ್ಪು ಮಾಡಿರ್ಬೋದು, ತ್ರಾಸು ಕೊಟ್ಟಿರ್ಬೋದು, ತಪ್ಪು ಅವ್ರದ್ದೇ ಆಗಿರ್ಬೋದು, ಇರಲಿ, ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮನ್ನು ನೀವು ಕ್ಷಮಿಸಿ. ಫಸ್ಟ್ ಸ್ಟೆಪ್, ಫಗಿವ್ ಯೋರ್ ಸೆಲ್ಫ್. ತದ ನಂತರ ನೋಡಿ ನಿಮಗೆ ಸಿಗುತ್ತೆ ಒಂದು ಫ್ರೀ ಬ್ರೀದಿಂಗ್ ಮಾಡ್ತೀರಿ ನೀವು, ಆರಾಮ್ ಅನ್ಸ್ತದ, ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅನ್ಸ್ತದ. ಫಸ್ಟ್ ಸ್ಟೆಪ್ ಟಫ್ ಐತಿ, ತೊಗೊಂಡು ಟ್ರೈ ಮಾಡಿ ಅಂತ ನನಗೂ ತಿಳಿಸಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಒಂದು ಸುಮಧುರವಾದ ಗೀತೆ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಗೀತೆ ಬರೋಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತು.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಜಿಲ್ಲಾ ಘಟಕ ಬೆಳಗಾವಿ ಇವರ ಸಹಯೋಗದಲ್ಲಿ ಕಾಯಕ ಕಟ್ಟೆ ಮಹಿಳಾ ಉದ್ದಿಮೆದಾರರ ಬಳಗದವರಿಂದ ನಾಗರ ಪಂಚಮಿಯ ಹಬ್ಬದ ನಿಮಿತ್ಯ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಗುರುವಾರ ದಿನಾಂಕ 13 August 2026 ಸಮಯ ಮುಂಜಾನೆ 10:30 ಸಂಜೆ 7:30 ಸ್ಥಳ ಲಿಂಗಾಯತ್ ಭವನ ಶಿವಬಸವನಗರ ಬೆಳಗಾವಿ. ಎಲ್ಲರೂ ಬನ್ನಿ, ಇಲ್ಲಿನ ಉತ್ಪನ್ನಗಳನ್ನು ಖರೀದಿಸಿ ಮಹಿಳಾ ಉದ್ದಿಮೆದಾರರಿಗೆ ಸ್ವಾವಲಂಬಿಗಳಾಗಲು ಪ್ರೋತ್ಸಾಹಿಸಿ.

ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಮಿಡಿದ ಹೃದಯಗಳು ಚಿತ್ರದ್ದು ಹರಬಲ್ ಸ್ಟಾರ್ ಅಂಬರೀಷ್ ಅವರು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಿ ನೆಮ್ಮದಿ ಬಗ್ಗೆ ನಾನು ಮಾತನಾಡುತ್ತಿದ್ದೆ. ಎಲ್ಲ ದುನಿಯಾದಲ್ಲಿ ಪ್ರಕೃತಿಯಲ್ಲಿ ಆಗೋ ವಿಷಯಗಳು, ಆ ವಿಷಯಗಳಿಗೆ ಒಂದೇ ಮೂಲ ಶಾಂತಿ. ಎಸ್,

0: ಚಿಗುರಿದೆ ಹೂವು ಶಾಂತಿಯಿಂದ ಚಿಗುರುತ್ತೆ, ಆ ರಾತ್ರಿನೂ ಶಾಂತಿಯಿಂದ ಆಗುತ್ತೆ. ಸೂರ್ಯಾಸ್ತ ಆಗಿರಲಿ ಸೂರ್ಯೋದಯ ಆಗಿರಲಿ ಶಾಂತಿಯಿಂದ ಆಗುತ್ತೆ ಆತ್ಮೀಯರೇ. ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದರೆ ಶಾಂತತಿ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಕಾರ್ಯಕ್ರಮದಲ್ಲಿ ಈ ಗೀತೆ ಕೇಳ್ತಾ ಇದ್ದೀರಾ, ಇದಾದ ತಕ್ಷಣ ನಿನ್ನ ಕಂಡ ಕ್ಷಣದಿಂದ ಅಪ್ಪು ಸರ್ ಅಭಿನಯಿಸಿರುವ ಅರಸು ಚಿತ್ರದ್ದು. ತದ ನಂತರ ಬರ್ತಾ ಇದೆ ಅವರು ಮಿಳ ಅಯ್ಯೋ ನನ್ನ ಫೇವ್ರೇಟ್ ಹಾಡು. ಎಸ್, ಹಾಡನ್ನೇ ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ. ಅಂಡ್ ಹಾಡಿನ ಮುಂಚೆ ಒಂದು ಜಾಹೀರಾತು.
1: ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಜಿಲ್ಲಾ ಘಟಕ ಬೆಳಗಾವಿ ಇವರ ಸಹಯೋಗದಲ್ಲಿ ಕಾಯಕ ಕಟ್ಟೆ ಮಹಿಳಾ ಉದ್ದಿಮೆದಾರರ ಬಳಗದವರಿಂದ ನಾಗರ ಪಂಚಮಿಯ ಹಬ್ಬದ ನಿಮಿತ್ತ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಗುರುವಾರ ದಿನಾಂಕ 13 ಆಗಸ್ಟ್ 2026 ಸಮಯ ಮುಂಜಾನೆ 10:30 ಸಂಜೆ 7:30 ಸ್ಥಳ ಲಿಂಗಾಯತ್ ಭವನ ಶಿವಬಸವನಗರ ಬೆಳಗಾವಿ. ಎಲ್ಲರೂ ಬನ್ನಿ, ಇಲ್ಲಿನ ಉತ್ಪನ್ನಗಳನ್ನು ಖರೀದಿಸಿ ಮಹಿಳಾ ಉದ್ದಿಮೆದಾರರಿಗೆ ಸ್ವಾವಲಂಬಿಗಳಾಗಲು ಪ್ರೋತ್ಸಾಹಿಸಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಈ ಕಾರ್ಯಕ್ರಮ ಕೇಳಿದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲಭೋ ಲಭೋವದೇ ಪೈಲಾಯಿನಾರ ಆಯಿ ಬಾಬಾ ನಂತರ ಕಾಯ್ ಪಾಯ್ ತಿನ್ನಕ್ಕೆ ಆಗ್ತಾರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೊತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. 4 ದಿನದ ಜೀವನ ಮಂಜುನಾಥ್ ಪೈ ಏನು ಹೇಳ್ದನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇದ್ರಿ, ಖುಷಿಯಿಂದ ಇರಲಿ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, 5 ಬರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ. ತುತ್ತನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಹಂಗೆ ಎಲ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ನಿಮ್ಮ ಕಡೆ ಈಗಿನ ಕ್ಷಣ. ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕೋ ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ. ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ಇವತ್ತು ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ ಸ್ವಂತ ತಂದೆ ತಾಯಿ ಮೇಲೆ ಒದರಣವ ಛೇ ಛೇ ಅಂಥ ವ್ಯಕ್ತಿ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಆಗಲಿ ನನ್ನ ಜೀವನ ಆಗಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಗ್ತಿರ್ತಾನು. ನಾನು ಮಂಜುನಾಥ್ ಪೈ. ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅನ್ನುವಂಥ ಮಾತಿದೆ. ಅದರ ಜೊತೆಗೇನೆ ಗುರುವಿನ ಗುಲಾಮ ನಾಗದ ತನಕ ದೊರೆಯ ದಣ್ಣ ಮುಕುತಿ ಅನ್ನುವಂಥ ಒಂದು ದಾಸವಾಣಿ ಕೂಡ ಇದೆ. ಯಾಕಪ್ಪ ಇಷ್ಟೊಂದು ಗುರುಗಳ ಬಗ್ಗೆ ಪೀಠಿಕೆ ಹಾಕ್ತೀನಿ ಅನ್ಕೋತಾ ಇದ್ದೀರಾ? ಹೌದು ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶಿಕ್ಷಕರಿದ್ದಾರೆ, ಜೊತೆಗೆ ಅಂಕಣ ಬರಹ ಕತೆ ಕವನ ಹೀಗೆ ಸಾಹಿತ್ಯವನ್ನ ಪ್ರವೃತ್ತಿಯಾಗಿ ಬಳಸಿಕೊಂಡಿರುವಂತಹ ಬೈಲಹೊಂಗಲ ತಾಲೂಕಿನ ಉಡಕೇರಿ ರಾಮಲಿಂಗೇಶ್ವರ ಪ್ರೌಢಶಾಲೆಯ ಶಿಕ್ಷಕರಾದಂತಹ ನಾಗೇಶ್ ಜೆ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ಥ್ಯಾಂಕ್ ಯು
0: ಸರ್. ಇವಾಗ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರ್ತೀವಿ ನಮ್ಮ ಯಾವುದೇ ಒಂದು ಸಾಧನೆಯ ಹಿಂದೆ, ನಮ್ಮ ಸಾಧನೆಯ ಹಾದಿಗೆ ನಮ್ಮ ಜೀವನ, ಬಾಲ್ಯದ ಜೀವನ ಕೂಡ ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಈ ಒಂದು ಮಾತುಕತೆಯನ್ನ ತಮ್ಮ ಒಂದು ಬಾಲ್ಯದಿಂದಲೇ ಪ್ರಾರಂಭ
1: ಮಾಡೋಣ
0: ಸರ್. ತಮ್ಮ ಬಾಲ್ಯದ ಬಗ್ಗೆ ಹಾಗೆ ತಂದೆ ತಾಯಿಯ ಪರಿಚಯ.
1: ಮೇಡಮ್, ನಾನು ಹುಟ್ಟಿದ್ದು ಸವದತ್ತಿಯಲ್ಲಿ. ನನ್ನ ತಂದೆ ಹೆಸರು ಜಗದೇವ್ ಮಲ್ಲಪ್ಪ ನಾಯಕ್ ಅಂತೇಳಿ, ತಾಯಿ ಹೆಸರು ಸಾವಿತ್ರಿ. ನನ್ನ ತಂದೆ ತಾಯಿಗೆ 10 ಜನ ಮಕ್ಕಳು, ಅದರಲ್ಲಿ ನಾನು 7ನೇ ಅವನು. ಬಹುದೊಡ್ಡ ಕುಟುಂಬ. ನಮ್ಮ ತಂದೆ ಕೋರ್ಟ್ನಲ್ಲಿ FDC ಆಗಿ ಕೆಲಸ ಮಾಡ್ತಾಯಿದ್ರು. ಸವದತ್ತಿಯ JMFC ಕೋರ್ಟ್ನಲ್ಲಿ FDC ಆಗಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ವಿಪರೀತ ಕುಡಿಯುವ ಕಾಯಿಲೆ ಇತ್ತು, ಚಟ. ಹಾಗಾಗಿ ಆ ಒಂದು ಚಟ ಅವರನ್ನು ಅನಾರೋಗ್ಯಕ್ಕೆಡುವುದು, ಅವರು ಪಾರ್ಶ್ವವಾಯು ಪೀಡಿತರಾಗಿ ಕೆಲಸವನ್ನು ಅರ್ಧಕ್ಕೆ ಬಿಡಬೇಕಾಯಿತು. ಆ ಕೆಲಸವನ್ನು ಮುಂದೆ ನಮ್ಮ ಅಕ್ಕನವರು ನಿರ್ವಹಿಸಿದ್ರು. ವ್ಯಾಲಂಟರಿ ರಿಟೈರ್ಮೆಂಟ್ ತೊಗೊಂಡ್ರು ನಮ್ಮ ತಂದೆಯವರು. ತಾಯಿ ಕೂಡ ನಾನು 10ನೇ ತರಗತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಆಕೆಯೂ ತೀರಿಕೊಂಡಳು. ಇನ್ನೇನು 10ನೇ ವರ್ಗದ ಪರೀಕ್ಷೆಯನ್ನು ನಾನು ಬರೀಬೇಕು ಮಾರ್ಚ್ ತಿಂಗಳಲ್ಲಿ. January 2 ನಮ್ಮ ತಾಯಿ ತೀರಿಕೊಂಡಳು, 1990 ಅನ್ನಿಸ್ತದೆ.
0: ಸರ್, ತಾವು ತಂದೆ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಭಾವುಕರಾದ್ರಿ.
1: ಹೌದು
0: ಸರ್. ಇದರ ಜೊತೆಗೇನೆ ತಮ್ಮ ವಿದ್ಯಾಭ್ಯಾಸವನ್ನು ಹೇಗೆ ಮುಂದುವರಿಸಿದ್ರಿ ಅಂತ?
1: ಬಾಲ್ಯ ಅಷ್ಟೊಂದು ಸುಖದ ಸುಪ್ಪತ್ತಿಗೆ ಏನಾಗಿರಲಿಲ್ಲ. ಮೊದಲೇ ಹೇಳಿದ ಹಾಗೆ ಬಹುದೊಡ್ಡ ಕುಟುಂಬ ಅಂತ ಹೇಳಿದೆ ನಾನು. ನಮ್ಮ ತಂದೆ ಒಬ್ಬರೇ ದುಡಿಬೇಕಾಗಿತ್ತು. ದೊಡ್ಡವರಿದ್ದರೂ ಕೂಡ ನಮ್ಮನ್ನು ಒಂದು ಕ್ಯಾಸೆಟ್ ಅಂಗಡಿಯನ್ನು ಮಾಡಿಕೊಂಡಿದ್ದ. ಆ ಕ್ಯಾಸೆಟ್ ಅಂಗಡಿ ಕೂಡ ನಮ್ಮ ಬದುಕಿನ ತುತ್ತಿನ ಚೀಲವನ್ನು ತುಂಬಿಸ್ತಾ ಇತ್ತು. ನಾನು 1ರಿಂದ 10ನೇ ತರಗತಿಯವರೆಗೆ, 10ನೇ ತರಗತಿ ಅಂದರೆ ಪೂರ್ಣ BA 1 ವರೆಗೂ ಕೂಡ ನಾನು ಸವದತ್ತಿಯ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಕಲಿತೆ. ಬಾಲ್ಯ ಅನ್ನೋದು ಸಂಪೂರ್ಣ ನನಗೆ ಒಂದು ರೀತಿ ಜವಾಬ್ದಾರಿಯ ಮೂಲಕವೇ ಅದು ಶುರುವಾಯಿತು. ಎಲ್ಲರ ಹಾಗೆ ಆಟ ಪಾಠ ಇವುಗಳನ್ನೆಲ್ಲ ಮಾಡ್ತಾ ಇದ್ದರೆ ಭಾಳ ಕಡಿಮೆ. ಕಾರಣ, ನಾನು 7ನೇ ತರಗತಿಗಿಂತ ಮುಂಚೆನೇ ಕ್ಯಾಸೆಟ್ ಅಂಗಡಿಯಲ್ಲಿ ಕೂತು ಕ್ಯಾಸೆಟ್ ಮಾರೋದು ನನಗೆ ಕಲಿಸಿಬಿಟ್ಟ ನನ್ನನ್ನು. ಬೆಳಗ್ಗೆ 9 ಗಂಟೆಗೆ ಶಾಲೆ ರಜೆ ಇದ್ದಾಗ ನಾನು ಕ್ಯಾಸೆಟ್ ಅಂಗಡಿಗೆ ಹೋಗಬೇಕಾಗಿತ್ತು. ಶಾಲೆಯಿಂದ ಬಂದ ಮೇಲೂ ಕೂಡ ನಾನು ಕ್ಯಾಸೆಟ್ ಅಂಗಡಿಯನ್ನು ನೋಡ್ಕೊಳ್ಬೇಕಾಗಿತ್ತು. ಬೆಳಗ್ಗೆ ಹೋದೆ ಅಂದರೆ ರಾತ್ರಿನೇ ಅಂಗಡಿ ಬಂದ್ ಮಾಡಿಕೊಂಡು 8 ಗಂಟೆಗೆ ವಾಪಸ್ ಬರ್ತಾಯಿದ್ದೆ. ಹೀಗಾಗಿ ಒಂದು ರೀತಿ ಆಟೋಟಗಳ ರಿಸ್ಟ್ರಿಕ್ಷನ್ ಇರ್ತಾಯಿತ್ತು. ಯಾಕಂದರೆ ಜವಾಬ್ದಾರಿ ಆಗಲೇ ಬಿದ್ದಿತ್ತು. ಬೆಳಗ್ಗೆ ಹೋಗಿ ಅಂಗಡಿ ತೆಗೆದ್ವಿ ಅಂತಂದ್ರೆ ಮಧ್ಯಾಹ್ನ 1:30-2 ಗಂಟೆಗೆ ಊಟಕ್ಕೆ ಬರ್ತಿದ್ವಿ. ಊಟ ಮುಗಿಸಿ ಒಂದು 1/2 ಗಂಟೆ 1 ತಾಸು ರೆಸ್ಟ್ ಮಾಡಿ ಮತ್ತೆ ಅಂಗಡಿಗೆ ಹೋಗಿಬಿಡ್ತಾ ಇದ್ವಿ. ರಾತ್ರಿ 8:30 ಆಗ್ತಿತ್ತು ಅಂಗಡಿ ಮುಚ್ಕೊಂಡು ಬರಬೇಕು ಅಂತಂದ್ರೆ. ಹೀಗಾಗಿ ಬಾಲ್ಯ ಸಂಪೂರ್ಣ ಒಂದು ರೀತಿ ಜವಾಬ್ದಾರಿ ಅಷ್ಟು ಇರದಿದ್ರೂ ಕೂಡ ಒಂದು ವೃತ್ತಿಯೊಳಗೆ ನಾನು ಸೇರ್ಕೊಂಡ್ಬಿಟ್ಟೆ, ಕ್ಯಾಸೆಟ್ ಮಾರೋದು. ಹಾಗಾಗಿ ನನಗೆ ಬಾಲ್ಯಕಾಲದಿಂದಲೇ ಆ ಕ್ಯಾಸೆಟ್ ಅಂಗಡಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಎಲ್ಲ ಹಾಡುಗಳು ನನಗೆ ಕಂಠಪಾಠ. ಯಾಕಂದರೆ ಕೇಳ್ತಾ ಇದ್ದೆ ಕೂತ್ಕೊಂಡು. ಎಲ್ಲ ಹಳೆಯ ಹಾಡುಗಳಾಗಲಿ, ಕಿಶೋರ್ ಕುಮಾರ್ ಅವರ ಹಿಂದಿ ದರ್ದ್ ಭರಿ ನಗಮೆ ಅಂತ ಹೇಳ್ತೀವಿ, ಅವು ಬಹಳ ಇಷ್ಟ ನನಗೆ. ಆಗಿಂದ ಈಗಲೂ ಕೂಡ ಆಗಾಗ ಗುಣಗುಣಿಸ್ತಾ ಇರ್ತೀನಿ ನಾನು ಹಾಡು. ಹಾಗಾಗಿ ಬಾಲ್ಯ ಅಷ್ಟೊಂದು ನನಗೆ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ. ಕಷ್ಟಗಳಿಂದಲೇ ಬದುಕು ಅಂತಕ್ಕಂಥದ್ದು ಕಳೀತು. ನಾನು PUC ಯಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಅಣ್ಣ ಸಾಲ ಮಾಡಿಕೊಂಡು ಊರು ಬಿಟ್ಟ. ಹಾಗಾಗಿ ಕ್ಯಾಸೆಟ್ ಅಂಗಡಿ ಸಾಲಗಾರ ತೊತ್ತಾಯಿತು. ಸಾಲಗಾರದನ್ನು ವಶಪಡಿಸಿಕೊಂಡ ಮೇಲೆ ಅನಿವಾರ್ಯವಾಗಿ ನಾನು ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಯಿತು ಆಗಿನ ಸಂದರ್ಭದಲ್ಲಿ. ಯಾಕಂದರೆ ಬಹುದೊಡ್ಡ ಕುಟುಂಬ, ಅಣ್ಣ ಸಾಲ ಮಾಡಿಕೊಂಡು ಊರು ಬಿಟ್ಟ ಮೇಲೆ ದೊಡ್ಡಕ್ಕ ನಮ್ಮ ಹಿರಿಯಕ್ಕ ಮಾಲು ತಾಯಿ ಅಂತ ನಾವು ಹೇಳ್ತೀವಿ ಹಿರಿಯಕ್ಕ, ಆಕೆ ನರ್ಸಿಂಗ್ ಹುದ್ದೆಯಲ್ಲಿದ್ದು ಎರಗಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ನಮ್ಮನ್ನೆಲ್ಲ ಅಂದರೆ ಕುಟುಂಬನ ತಂದೆ ಉಳಿದಂತೆ ನನ್ನ ಸಹೋದರರು ಎಲ್ಲರನ್ನೂ ಕರ್ಕೊಂಡು ಹೋಗಿ ತನ್ನ ಬಳಿ ಇಟ್ಕೊಂಡಳಕಿ. ನಾನು ಸವದತ್ತಿಯಲ್ಲೇ ಇರಬೇಕಾಯ್ತು, ಯಾಕಂದರೆ ನಾನು ಪಿ ಯು ಸಿ ಓದ್ತಾ ಇದ್ದೆ, ಪಿ ಯು ಸಿ ಸೆಕೆಂಡ್ ಇಯರ್ ಓದ್ತಾ ಇದ್ದೆ. ಹಾಗಾಗಿ ನಾನು ಅನಿವಾರ್ಯವಾಗಿ ಒಂದಷ್ಟು ಕೆಲಸಗಳನ್ನು ಬಾಲ್ಯಕಾಲದಲ್ಲಿ ಮಾಡಲೇಬೇಕಾಯಿತು, ಯಾಕಂದರೆ ಬದುಕು ಯಾವಾಗ ಯಾವ ತಿರುವಿನಲ್ಲಿ ತಂದು ನಿಲ್ಲಿಸ್ತದ ಗೊತ್ತಿರೋದಿಲ್ಲ, ಅನಿವಾರ್ಯವಾಗಿ ಅದು ಕಲಿಸ್ತಕ್ಕಂಥ ಪಾಠವನ್ನು ನಾವು ಕಲಿಯಲೇಬೇಕು.
0: ಸರ್, ಈ ಒಂದು ತಮ್ಮ ಕಷ್ಟದ ಆ ದಿನಗಳೇ ನಿಮ್ಮನ್ನ ಇವತ್ತು ಇಷ್ಟು ಗಟ್ಟಿ ಇರೋದಕ್ಕೆ?
1: ಹೌದು, ನನಗೆ ಗುರು ಯಾರು ಅಂತ ಕೇಳಿದ್ರೆ ನಾನು ಮೊಟ್ಟ ಮೊದಲು ಉತ್ತರ ನನ್ನ ಬದುಕೇ ನನ್ನ ಬಹುದೊಡ್ಡ ಗುರು ಅಂತ ಹೇಳ್ತೀನಿ. ಆ ಬದುಕು ಕಲಿಸಲಾರದ ಪಾಠ ಇಲ್ಲವೇ ಇಲ್ಲ, ಯಾವ ಶಾಲೆ ಕಾಲೇಜುಗಳು ಕಲಿಸಲಾರದ ಪಾಠವನ್ನು ಬದುಕು ಕಲಿಸ್ತದೆ ಅಂತ ಹೇಳ್ತಾರೆ. ಹಸಿವು, ನಿರುದ್ಯೋಗ, ಬಡತನ ಅದು ಕಲಿಸ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಬಾಲ್ಯಕಾಲದಲ್ಲಿ ಕಲಿತಿರ್ತಕ್ಕಂಥ ಪಾಠಗಳು ಅಗಾಧವಾಗಿವೆ. ಅವು ಹೆಪ್ಪುಗಟ್ಟೆ ನನ್ನ ಅಕ್ಷರರೂಪಕ್ಕೆ ಕರ್ಕೊಂಡು ಬಂದವು ಅಂದ್ರೆ ತಪ್ಪೇನಿಲ್ಲ ಅದರಲ್ಲಿ.
0: ಸರ್, ತಾವು ಹೇಳ್ತಾ ಇದ್ರಿ ತಮ್ಮ ಆ ಕಷ್ಟದ ದಿನಗಳೇ, ಆ ಕಷ್ಟದ ಜೀವನ, ಕಷ್ಟದ ಬದುಕೇ ತಮ್ಮನ್ನ ಇಷ್ಟು ಗಟ್ಟಿಯಾಗಿ ನಿಲ್ಲಿಸ್ತು ಅಂತ. ಆದ್ರೆ ಇವತ್ತಿನ ದಿನಗಳಲ್ಲಿ ಈ ಮಕ್ಕಳಿಗೆ ನಾವೇನ್ ಕಲಿಸ್ತಾ ಇದೀವಲ್ವ, ಅದು ಇವಾಗ ನಾವು ಜೀವನದ ಪಾಠವನ್ನ ಮಕ್ಕಳಿಗೆ ಕಲಿಸುವಲ್ಲಿ ನಾವು ಎಲ್ಲಿ ಎಡುತ್ತಾ ಇದೀವಿ ಅಂತ ತಾವು ಹೇಳ್ತೀರಾ?
1: ನಾನು 20 ವರ್ಷ ಆಯ್ತು ಪ್ರೌಢಶಾಲೆಯಲ್ಲಿ ಬೋಧಿಸ್ತಾ, ಮಕ್ಕಳಿಗೆ ಪಾಠದ ಜೊತೆಗೆ ಬದುಕಿನ ಅನುಭವಗಳನ್ನು ಹೇಳ್ತಾ ಇರ್ತೀನಿ ನಾನು. ಕಾರಣ, ಇಂದಿನ ನಿರ್ಮಾಣಗಳಲ್ಲಿ ಮಕ್ಕಳು ಹತಾಶರಾಗುವಂಥ ಕ್ಷಣಗಳು ಹೆಚ್ಚು, ಕ್ಷಣಿಕ ಸುಖಕ್ಕೆ ಹಾತೊರಿತಕ್ಕಂಥ ಒಂದು ಕ್ಷಣಗಳು ಕೂಡ ಹೆಚ್ಚು. ಎಲ್ಲೋ ತಂದೆ ತಾಯಿ ಮಾತುಗಳನ್ನು ಮಕ್ಕಳು ಪಾಲಿಸ್ತಾ ಇಲ್ಲ ಅನ್ನುವಂಥ ಕೊರಗು ಕೂಡ ನನ್ನನ್ನು ಆಗಾಗ ವರ್ಗ ಕೋಣೆಯಲ್ಲಿ ಕಾಡ್ತಾ ಇರ್ತದೆ. ಆ ಉದ್ದೇಶಕ್ಕೆ ಮಕ್ಕಳಿಗೆ ಕಲಿಸುವಂಥ ಸಂದರ್ಭದಲ್ಲಿ ನಾನು ಬದುಕಿನ ಪಾಠಗಳನ್ನು ಕೂಡ ಹೇಳ್ಕೊಡ್ತೀನಿ. ಯಾಕಂದರೆ ನಾನು ಪಟ್ಟ ಕಷ್ಟಗಳು, ಅದು ನನ್ನ ವೈಯಕ್ತಿಕ ಆದರೂ ಕೂಡ, ಎಲ್ಲೋ ಅವುಗಳನ್ನು ಮಕ್ಕಳಲ್ಲಿ ಹೇಳುವುದರ ಮೂಲಕ ಅವರು ಬದುಕು ನಮ್ಮನ್ನು ಕಾಣದ ತಿರುವಿಗೆ ತಂದು ನಿಲ್ಲಿಸಿದಾಗ, ಅರ್ಧಕ್ಕೆ ಕೈಚಲ್ಲಿ ಕೂತಂಥ ಸಂದರ್ಭದಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನು ತುಂಬಿಕೊಳ್ಳಬಹುದಲ್ಲ ಅನ್ನೋ ಉದ್ದೇಶದಿಂದ ನಾನು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ಮಕ್ಕಳಿಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ. ಇದರಲ್ಲಿ ಮಕ್ಕಳ ತಪ್ಪಿನ ಜೊತೆಗೆ ತಂದೆ ತಾಯಿಗಳ ತಪ್ಪು ಕೂಡ ಇದೆ ಅಂತ ಅನ್ನಿಸ್ತದೆ. ಈಗ ನಾನೇ ಆದರೂ ಕೂಡ ನಾನು ಪಟ್ಟಿರ್ತಕ್ಕಂಥ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತಲೇ ಬಯಸ್ತೀನಿ. ಯಾವಾಗ ಸೌಲಭ್ಯಗಳು ಕೇಳ್ದೇ ಬರಲಿಕ್ಕೆ ಶುರುವಾಗ್ತವೋ ಮಕ್ಕಳಿಗೆ, ಮಕ್ಕಳು ಕಷ್ಟದ ಒಂದು ಪಾಠ ಕಲಿಯೋದನ್ನು ನಿಲ್ಲಿಸಿಬಿಡ್ತಾರೆ. ಹಾಗಾಗಿ ನಾವು ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕು, ಅದ್ರ ಜೊತೆಗೆ ಒಂಚೂರು ಕಷ್ಟಗಳನ್ನು ಕೂಡ ಕಲಿಸ್ಬೇಕು. ನೀನು ಈ ಕೆಲಸವನ್ನು ಮಾಡಿದಾಗಲೇ ನಿನಗೆ ಈ ಒಂದು ಸೌಲಭ್ಯ, ಅದು ಪೆನ್ನೋ ಅದು ಇನ್ನಿತರ ಯಾವುದೇ ಸೌಲಭ್ಯನೋ ಕೊಡ್ತೀನಿ ಅಂತ ಅವರಿಗೆ ಒಂಚೂರು ನೀವು ಕಷ್ಟದ ದಾರಿಯನ್ನು ತೋರಿಸಿಕೊಟ್ರೆ, ಖಡಾಖಂಡಿತವಾಗಿ ಮುಂದೆ ನಾವಿಲ್ಲದ ದಿನಮಾನಗಳಲ್ಲಿಯೂ ಕೂಡ ಅಥವಾ ಸಂಕಟದ ಕ್ಷಣಗಳಲ್ಲಿಯೂ ಕೂಡ ಮಕ್ಕಳು ತಮ್ಮ ಬದುಕನ್ನು ತಾವೇ ಕಟ್ಕೊಳ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಅದ್ಯಾವುದೋ ಒಂದು ಕತೆ ಬರ್ತದೆ. ಒಬ್ಬ ರಾಜನ ಬಳಿ ಒಬ್ಬ ಬಡವ, ಬರಗಾಲ ಬಿದ್ದಿರ್ತದ, ಆತ ಬಹಳ ಮುದ್ದಿನಿಂದ ಒಂದು ಗಿಣಿಯನ್ನು ಸಾಕಿರ್ತಾನೆ ತನ್ನ ಬಳಿ. ಆ ಗಿಳಿ ಇನ್ನು ಬರಗಾಲ ಬಿದ್ದದ, ನಾನು ದುಡಿಲಿಕ್ಕೆ ಬೇರೆ ಕಡೆ ಹೋಗ್ಬೇಕು, ಗಿಣಿಯನ್ನು ಯಾರಕ್ಕೆ ಕೊಡೋದು ಅಂದ ತಕ್ಷಣ ಆತ ಊರಿನ ಅರಸನ ಬಳಿ ತೆಗೆದುಕೊಂಡು ಹೋಗಿ ರಾಜನ ಬಳಿ ಇದನ್ನು ಕೊಟ್ಟು, ರಾಜರೇ ನಾನು ಹೀಗೀಗೆ ಬರಗಾಲ ಬಿದ್ದದ, ಬೇರೆ ಕಡೆ ದುಡಿಲಿಕ್ಕೆ ಹೋಗ್ತಾ ಇದ್ದೀನಿ, ಬಹಳ ಒಂದು ಸುಂದರವಾದ ಅದ್ಭುತವಾದ ಮಾತನಾಡುವ ಗಿಳಿ ನಿಮ್ಮ ಬಳಿ ಇಟ್ಕೊಳ್ರಿ, ನಾನು ವಾಪಸ್ ಬಂದಿದ್ದನ್ನು ತಗೊಳ್ತೀನಿ ಅಂತ ರಾಜನಿಗೆ ಬಹಳ ವಿನಂತಿ ಮಾಡಿಕೊಳ್ತಾನೆ. ರಾಜ ಗಿಣಿಯಲ್ಲ ಅಂದ ತಕ್ಷಣ ಅದನ್ನು ತನ್ನ ಬಳಿ ಇಟ್ಕೊಳ್ತಾನೆ. ಆಗ ಅರಮನೆಯ ಒಂದು ಸೌಭಾಗ್ಯದಲ್ಲಿ ಗಿಣಿ ಬೆಳಿಬೇಕಾಗ್ತದೆ. ಅದು ಎಲ್ಲಿ ಇರ್ತದಲ್ಲ ಅಲ್ಲೇ ಎಲ್ಲವೂ ಅವಶ್ಯಕತೆಗಳು ಅದಕ್ಕೆ ಸಿಗಲಿಕ್ಕೆ ಶುರು ಆಗ್ತಾವೆ. ಹಣ್ಣು, ಹಂಪಲ, ನೀರು, ಏನೆಲ್ಲ ಆರೈಕೆ, ಆಳು ಕಾಳುಗಳನ್ನು ಇಟ್ಟುಬಿಡ್ತಾನೆ ರಾಜ ಅದನ್ನು ನೋಡಲಿಕ್ಕೆ, ಯಾಕಂದರೆ ಅದು ಮಾತಾಡ್ತಿರ್ತದೆ ಆ ಉದ್ದೇಶಕ್ಕೆ. ಒಂದು ದಿನ ರಾಜಭಟ್ರು ಬಂದು, ಸ್ವಾಮಿ ಯಾಕೋ ಗಿಳಿ ಹಾರಾಡ್ತಾ ಇಲ್ಲ, ಅದು ಮಾತಾಡ್ತಾ ಇಲ್ಲ, ಆಹಾರ ತಿಂತದ, ಸುಮ್ಮನೆ ಕೂರ್ತದ, ಯಾವುದೇ ಕಾರಣಕ್ಕೂ ಅದು ಪ್ರತಿಕ್ರಿಯೆ ತೋರ್ತಾ ಇಲ್ಲ ಅಂತ ರಾಜನಿಗೆ ಹೇಳ್ತಾನೆ. ರಾಜ ಎಷ್ಟೋ ಪರಿಣಿತರನ್ನ ಕರೆಸಿ ಅದನ್ನು ಹಾರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಗಿಳಿ ಹಾರೋದಿಲ್ಲ. ಕೊನೆಗೆ ರಾಜನಿಗೆ ಚಿಂತೆ ಶುರುವಾಗ್ತದೆ, ಅವನಾದರೂ ನನ್ನ ಬಳಿ ಇಟ್ಟು ಹೋಗಿದ್ದಾನೆ, ಏನಾದರೂ ಅದಕ್ಕೆ ತೊಂದರೆ ಆದರೆ ನಾನು ತಪ್ಪಿತಸ್ಥ ಆಗ್ತೀನಿ ಅಂತ ತಿಳ್ಕೊಂಡು ಆತ ಆ ರೈತನನ್ನೇ ಅರಮನೆಗೆ ಬರಮಾಡಿಕೊಳ್ತಾನೆ. ನೋಡಪ್ಪ, ನೀನು ಕೊಟ್ಟಿರ್ತಕ್ಕಂಥ ಗಿಳಿ ಅದು ಹಾರ್ತಾ ಇಲ್ಲ, ಕೂತಲ್ಲೇ ಕೂತ್ಬಿಟ್ಟದ ಅಂತ ಹೇಳಿದಾಗ, ಬಂದೆ ತಡೀರಿ ರಾಜರೇ ಅಂತ ಹೇಳಿ ಆತ ಹೀಗೆ ಹೋಗಿ ವಾಪಸ್ ಬರ್ತಾನೆ. ರಾಜರೇ ಗಿಳಿ ಹಾರ್ಲಿಕ್ಕೆ ಶುರುವಾಯಿತು, ಮಾತಾಡ್ಲಿಕ್ಕೆ ಶುರುವಾಯಿತು ಅಂತ ಹೇಳ್ತಾನೆ. ಅದೇ ಹೇಗೆ ನೀನು ಅದಕ್ಕೆ ಪಾಠ ಕಲಿಸಿದೆ? ಏನು ಎಷ್ಟೋ ಪರಿಣಿತರನ್ನು ಕರೆಸಿ ನಾನು ಹಾರಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ, ಆದರೂ ಹಾರಲಿಲ್ಲ ಅದು. ನೀನು ಒಂದು ಕ್ಷಣ ಏನು ಮಂತ್ರ ಹಾಕಿದೆ ಅದಕ್ಕೆ ಅಂತ ರಾಜ ಕೇಳ್ತಾನೆ. ಏನಿಲ್ಲ ರಾಜರೇ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಎಲ್ಲ ನೀವು ಕೂತಲ್ಲಿಯೇ ಒದಗಿಸ್ತಾ ಹೋದ್ರಿ, ಗಿಳಿ ಹಾರೋದನ್ನು ಮರೆತು ಬಿಡ್ತು. ನಾನು ಹಾರಿದರೂ ಹಾಡಿದರೂ ನನಗೆ ಹಾರ ಸಿಗ್ತದ, ಹಾಗೆ ಕೂತರೂ ಹಾರ ಸಿಗ್ತದ ಅಂತ ತಿಳ್ಕೊಂಡು ಅದು ಕೂತಲ್ಲೇ ಕೂತ್ಬಿಡ್ತು. ನಾನು ಅದು ಕೂತಿರ್ತಕ್ಕಂಥ ಕೊಂಬೆಯನ್ನು ಕತ್ತರಿಸಿದೆ, ಗಿಳಿ ಅಪಾಯ ಅಂದ ತಕ್ಷಣ ತತ್ತಕ್ಷಣ ಹಾರಲಿಕ್ಕೆ ಶುರುವಾಯಿತು ಅಂತೇಳಿ. ಈ ಪಾಠ ನಮ್ಮ ಮಕ್ಕಳಿಗೆ, ಯಾಕಂದರೆ ಅವರೂ ಕೂಡ ನಾವು ಸೌಲಭ್ಯಗಳನ್ನು ಅವರಿದ್ದಲ್ಲಿಗೆ ಒದಗಿಸ್ತಾ ಹೋದರೆ ಅವರು ಕಷ್ಟಗಳನ್ನು ಅರತ್ಕೊಳ್ಳೋದಿಲ್ಲ. ಆ ಉದ್ದೇಶಕ್ಕೆ ಒಂಚೂರು ಕಷ್ಟದ ಪಾಠವನ್ನು ಮಾಡ್ತಾನೆ ಅವರಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಇಂದಿನ ಪಾಲಕರು ಅಂತ ನಾನು ಅವರಲ್ಲಿ ಕೋರ್ತಾ ಇದ್ದೇನೆ.
0: ಅಂದರೆ ಇಂದಿನ ಮಕ್ಕಳಿಗೆ ಓದುವುದು ಅಥವಾ ಕಲಿಕೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದರ ಜೊತೆಗೆ ಜೀವನದ ಪಾಠ ಕೂಡ.
1: ಹೌದು, ಖಂಡಿತ ಖಂಡಿತ. ಯಾಕಂದರೆ ಎಲ್ಲರೂ ಜೊತೆ ಜೊತೆಗೆ ಕೊನೆಯವರೆಗೆ ಬರ್ತಾರೆ ಅಂತೇನಿಲ್ಲ. ಹೇಳಿದ್ನಲ್ಲ, ಯಾವುದೋ ಕ್ಷಣನೂ ಯಾರೋ ನಾವು ನಂಬಿಕೊಂಡಿರ್ತಕ್ಕಂಥ ಅತಿ ಆತ್ಮೀಯರು ಇಲ್ಲವಾಗಿಬಿಡ್ಬೋದು. ಆ ಸಂದರ್ಭದಲ್ಲಿ ನಾವು ನಮ್ಮ ಬದುಕನ್ನು ಒಂಟಿಯಾಗಿ ಕಟ್ಕೊಳ್ಬೇಕಲ್ಲ, ಅದನ್ನು ಅವರಲ್ಲಿ ಮೂಡಿಸ್ಬೇಕು.
0: ಅಂದರೆ ಇಂದಿನ ಶಿಕ್ಷಣ ವ್ಯವಸ್ಥೆ ಅದನ್ನು ಮಾಡ್ತಾ ಇದೆಯಾ ಅನಿಸುತ್ತೆ ಸರ್ ತಮಗೆ?
1: ಶಿಕ್ಷಣ ವ್ಯವಸ್ಥೆ ಎಲ್ಲ ಹೇಳ್ಕೊಡ್ಲಾಗ್ತದೆ ಶಾಲೆಯಲ್ಲಿ, ಬರೀ ಪಾಠಗಳನ್ನಷ್ಟೇ ಒಪ್ಪಿಸೋದಿಲ್ಲ ಮಕ್ಕಳ ಬಳಿ. ನಾವು ಬದುಕನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ನಾವು ಹೇಳ್ತೇವೆ. 8 ಗಂಟೆ ಮಾತ್ರ ಶಾಲೆಯಲ್ಲಿ ಇರ್ತಾರೆ ಮಕ್ಕಳು, ಉಳಿದ ಎಲ್ಲ ಸಮಯಗಳನ್ನು ಅವ್ರ ಪಾಲಕರ ಬಳಿ ಕಳೀತಾರೆ ಅವರು. ಆ ಉದ್ದೇಶಕ್ಕೆ 45 ನಿಮಿಷದಲ್ಲಿ ನಾನು ಕಲಿಸಿರ್ತಕ್ಕಂಥದ್ದನ್ನು ಮಕ್ಕಳು ಮತ್ತೆ ಮನೆಯೊಳಗೆ ಹೋಗಿ ರೂಢಿಸ್ಕೊಳ್ಬೇಕು, ಅದು ಪಾಲಕರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಶಿಕ್ಷಣ ಏನು ಕೊಡಬೇಕು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅದನ್ನು ಕೊಡ್ತಾ ಇದೆ. ಆದರೆ ಅದನ್ನು ಒಂದು ರೀತಿ ಅದು ಫಾರ್ವರ್ಡ್ ಮಾಡೋದು ತಂದೆ ತಾಯಿಗಳಿಗೂ ಕೂಡ ಬಿಟ್ಟಿದ್ದು. ಎಷ್ಟೋ ಜನ ಪಾಲಕರು ದೂರುಗಳನ್ನು ತರ್ತಾರೆ, ನನ್ನ ಮಗ ಓದೋದೇನೇ ಇಲ್ಲ, ಒಂಚೂರು ಬುದ್ಧಿ ಹೇಳ್ರಿ, ಬಂದ ತಕ್ಷಣ ಹೊರಗಡೆ ತಿರುಗಾಡಕ್ಕೆ ಹೋಗ್ತಾನೆ, ಆಟ ಆಡಕ್ಕೆ ಹೋಗ್ತಾನೆ, ಟಿ ವಿ ನೋಡ್ತಾನೆ, ಮೊಬೈಲ್ ಹಿಡಿತಾನೆ, ನೀವೇ ಹೇಳ್ರಿ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ ಮಕ್ಕಳಿಗೆ ಹೇಳುವ ನೈತಿಕತೆಯನ್ನು ನಾವು ಎಲ್ಲೋ ಕಳೆದುಕೊಳ್ತಾ ಇದ್ದೀವಿ ಅಂತ ಅರ್ಥ. ಒಂದು ಮಗುವಿನ ಜೊತೆ ನಾನು ಪುಸ್ತಕ ಹಿಡ್ಕೊಂಡು ಕೂತ್ರೆ ಮಗು ಸರಳವಾಗಿ ಅದು ಕೂತ್ಕೊಳ್ತದೆ, ಅಪ್ಪನೇ ಓದ್ತಾ ಇದ್ದಾನೆ ಅನ್ನುವಂಥ ಒಂದು ಭಯ ಅದಕ್ಕೆ ಶುರುವಾಗ್ತದೆ. ನಾವೇ ಅವ್ರ ಮುಂದೆ ಆಟೋಪಗಳನ್ನು ಮಾಡ್ತಾ ಹೋದರೆ, ದಾರಿ ಬಿಡ್ತಾ ಹೋದರೆ ಮಕ್ಕಳಿಗೆ ಹೇಳುವ ನೈತಿಕತೆ ನನಗಿರೋದಿಲ್ಲ. ಆ ಉದ್ದೇಶಕ್ಕೆ ಪಾಲಕರು ಕೂಡ ಮನೆಯಲ್ಲಿ ಮಕ್ಕಳಿಗೆ ಒಂದು ತಾವು ಅವ್ರ ಜೊತೆ ಕೂಡ್ತಾ ಪ್ರಶ್ನೆ ಮಾಡ್ತಾ ತಿಳಿ ಹೇಳ್ತಾ ಅವ್ರ ಜೊತೆ ಕಾಲ ಕಳೆದ್ರೆ ಒಂದು ರೀತಿ ಸಾಕ್ತದ ಯುವ ಪೀಳಿಗೆ ನೈತಿಕತೆಯತ್ತ ಅಂತ ನನ್ನ ಅನಿಸಿಕೆ.
0: ಇಂದಿನ ಮಕ್ಕಳು ಓದುವುದಷ್ಟೇ ಅಲ್ಲ, ನಾವೇನು ಅನುಕರಣೆ ಮಾಡ್ತೀವಿ, ನಮ್ಮನ್ನ ಅನುಕರಣೆ ಮಾಡ್ತೀವಿ, ಅದನ್ನ ಅನುಕರಣೆ ಮಾಡಿ
1: ಶಿಕ್ಷಕರನ್ನಾಗಲಿ ಹಾಗೆ ತಂದೆ ತಾಯಿಗಳು ರಿಯಲ್ ಹೀರೋ ಅಂದ್ರೆ ಅಪ್ಪ ಅಂತ ಹೇಳ್ತಾರಲ್ಲ, ಅಪ್ಪನನ್ನ ಮನೆಯಲ್ಲಿ ಇರ್ತಕ್ಕಂಥವ್ರನ್ನ ಅದು ಯಾರನ್ನ ಐಡಿಯಾಲ್ ಆಗಿ ತಗೋಬೇಕು, ಅವರನ್ನೇ ಒಂದು ಕನಸನ್ನಾಗಿಟ್ಕೊಂಡು ಅವರ ಹಾದಿಯಲ್ಲೇ ಬೆಳಿಲಿಕ್ಕೆ ಪ್ರಯತ್ನಿಸ್ತದ. ಅವರ ಹಾಗೆ ಮಾತಾಡೋದು, ಅವ್ರ ಹಾಗೆ ಅದು ಬಟ್ಟೆ ಧರಿಸೋದು, ಇದನ್ನೆಲ್ಲ ಮಾಡ್ತಾ ಹೋಗ್ತದೆ. ಸಹಜವಾಗಿ ಮಕ್ಕಳು ಅನುಕರಣಾ ಪ್ರಿಯರು, ಅದನ್ನು ತಗೊಳ್ತಾರೆ ಅಷ್ಟೇ. ಅದು ಕೆಟ್ಟದ್ದು ಅವ್ರ ಕಣ್ಣಿಗೆ ಬಿತ್ತು ಅಂದ್ರೆ ಸಡನ್ ಆಗಿ, ಇಂದು ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಹೆಚ್ಚು ಆಕರ್ಷಣೀಯ ಆಗ್ತಕ್ಕಂಥ ದಿನಮಾನ ಇದು. ಹಾಗಾಗಿ ಬಹಳ ಎಚ್ಚರದಿಂದ ನಾವು ಪಾಲಕರಾಗಲಿ ಶಿಕ್ಷಕರಾಗಲಿ ಮಕ್ಕಳ ಮುಂದೆ ವರ್ತನೆ ಮಾಡಬೇಕಾಗ್ತದೆ. ನಾನು ತಪ್ಪಿದೆ ಅಂದರೆ ಮಕ್ಕಳಿಗೆ ಹೇಳೋ ನೈತಿಕತೆ ನನಗಿರೋದೇನೇ ಇಲ್ಲ. ಯಾಕಂದರೆ ಸದಾ ಕಾಲ ಮಕ್ಕಳು ನನ್ನನ್ನು ಗಮನಿಸ್ತಾ ಇರ್ತಾರೆ, ಅದು ವರ್ಗ ಕೋಣೆಯಲ್ಲಾಗಲಿ ವರ್ಗದ ಹೊರಗಾಗಲಿ. ಆ ಉದ್ದೇಶದಿಂದ ನಮ್ಮ ವರ್ತನೆಗಳನ್ನು ನಾವು ತಿದ್ದುಕೊಳ್ಬೇಕು, ನಮ್ಮ ವರ್ತನೆಗಳೇ ಅವರ ಮೇಲೆ ಪ್ರಭಾವ ಬೀರುತ್ತವೆ, ಅದನ್ನು ಅವರು ಅನುಕರಿಸ್ತಾರೆ ಅಷ್ಟೇ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥದ್ದು. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣು ಧ್ವನಿ ಕೆ ಎಲ್ ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

0: ಸರಿ, ತಾವು 20 ವರ್ಷಗಳ ಹಿಂದೆ ಶಿಕ್ಷಕರಾಗಿ ಒಂದು ಶಿಕ್ಷಣ ವೃತ್ತಿಗೆ ಬಂದ್ರಿ.
1: ಹೌದು.
0: ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಶಿಕ್ಷಣ ವ್ಯವಸ್ಥೆಗೂ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಏನಾದರೂ ಆಗಿದೆಯಾ ಅಂತ?
1: ಅಗಾಧ ರೀತಿಯ ಬದಲಾವಣೆ ಆಗಿದೆ. ಸೆಮಿಸ್ಟರ್ ಪದ್ಧತಿಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ. ಸಿಸಿಇ ಮಾದರಿ ಅಂತಕ್ಕಂಥದ್ದನ್ನು ಶುರು ಮಾಡಿದ್ದೇವೆ. 9ನೇ ತರಗತಿವರೆಗೂ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ನಿರಾತಂಕವಾಗಿ ನಾವು ಮಕ್ಕಳನ್ನು ಮುಂದಿನ ಹಂತಕ್ಕೆ ಕಳಿಸ್ತಾನೇ ಇದ್ದೀವಿ. ಎಲ್ಲೋ ಒಂದು ರೀತಿ ಆ ಮೊದಲಿನ ಪದ್ಧತಿನೇ ಚೆನ್ನಾಗಿತ್ತೇನೋ ಅಂತ ಅನಿಸ್ತದೆ ವೈಯಕ್ತಿಕವಾಗಿ ನಾನು ಅವನು ಆಲೋಚನೆ ಮಾಡಿದೆ. ಕಾರಣ, ಅರ್ಧವಾರ್ಷಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಅಂತ ಇರ್ತಾ ಇದ್ವು. ಖಡಾಖಂಡಿತವಾಗಿ ಓದ್ಕೊಳ್ಳೇಬೇಕಾಗಿತ್ತು. ಆಗಿನ ಸಂದರ್ಭದಲ್ಲಿ ಗೊತ್ತಲ್ಲ ನಿಮಗೆ, ಚಡಿ ಚಮಚಮ್ ವಿದ್ಯಾಗಮಗಮ್ ಕೆಟ್ಟದಾಗಿ, ಅಂದರೆ ನಮ್ಮ ಒಂದು ಬದಲಾವಣೆಗಾಗಿ ಶಿಕ್ಷಕರು ಅದು ಬಯಸ್ತಾ ಇದ್ದರು. ಹಾಗಾಗಿ ಬಡತಗಳನ್ನು ಕೂಡ ತಿನ್ನಬೇಕಾಗಿತ್ತು. ಒಂದು 5 ನಿಮಿಷ ಲೇಟ್ ಆಯಿತು ಊಟ ಮಾಡಿ, ನಮ್ಮ ಮನೆ ಭಾಳ ದೂರ ಇರ್ತಿತ್ತು, 1/2 ಗಂಟೆ ಮಾತ್ರ ಆಗ ರೆಸ್ಟು. ನನಗೆ ಗೊತ್ತದೆ, ನನ್ನ ಹೈಸ್ಕೂಲ್ ಶಿಕ್ಷಣ ಸವದತ್ತಿಯ ಹೈಸ್ಕೂಲ್ನಲ್ಲಿ ಮುಗೀತು. ಗುಡ್ಡ ಇದೆ, ಆ ಗುಡ್ಡ ಹತ್ತಿ ಇಳಿಬೇಕು ಮನೆಗೆ ಹೋಗ್ಬೇಕು ಅಂತಂದ್ರೆ, ಆಗಿನ ಈಗೆಲ್ಲ ಗುಡ್ಡ ಕಡಿದು ಲೆವೆಲ್ ಮಾಡಿ ಮನೆಗಳಾಗಿವೆ, ಮೊದಲು ಹಾಗಿರಲಿಲ್ಲ. 1/2 ಗಂಟೆಯಲ್ಲಿ ನಾವು ಓಡ್ತಾ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ವಾಪಸ್ಸು ಓಡ್ತಾನೆ ಬರ್ತಾ ಇದ್ವಿ. ಅದು ಹೇಗೋ ಏನೋ ಎಷ್ಟೇ ಅವಸರ ಮಾಡಿದ್ರು 2-5 ನಿಮಿಷ ಲೇಟ್ ಆಗೇ ಬಿಡೋದು. ಹೊರಗಡೆ ಪ್ರಿನ್ಸಿಪಾಲರು ನಿಲ್ತಾ ಇದ್ರು. ಆಗಿನ ಸಂದರ್ಭ ನೆನಪಿಸ್ಕೋತೀನಿ, ನಾನು ಅನ್ನಿಗೇರಿ ಅಂತ ಪ್ರಿನ್ಸಿಪಾಲ್ ಇದ್ರು. ಮೊಟ್ಟ ಮೊದಲಿಗೆ ಅವರು ನಮಗೆ ಬಂದರು, ಭಾಳ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಅವರು. ಒಂಚೂರ ಲೇಟ್ ಆಯಿತು ಅಂತಂದ್ರೆ ನಮ್ಮ ಕುತ್ತಿಗೆಯನ್ನು ಹಿಡಿದು ಅವರು ಕಲ್ಲಿನ ಗೋಡೆ, ಅದು ಎಸ್ ಕೆ ಹೈಸ್ಕೂಲ್, ತಲೆಯನ್ನು ಗೋಡೆಗೆ ಹಾಯಿಸ್ತಾ ಇದ್ರು. ಅಷ್ಟು ಶಿಕ್ಷೆಯನ್ನ ಅನುಭವಿಸಿ ಕಲ್ತಿದ್ದೀವಿ ನಾವು. ಈಗಿನ ಮಕ್ಕಳಿಗೆ ಹೊಡೆಯೋ ಆಗಿಲ್ಲ, ಬೈಯುವ ಹಾಗೂ ಇಲ್ಲ. ಎಷ್ಟೋ ಘಟನೆಗಳು ಸಂಭವಿಸಿದಾವೆ. ಸುಮ್ಮನೆ ಶಿಕ್ಷಕರು ಬೈದರು ಅಂದ ತಕ್ಷಣವೇ ಕಟ್ಟಡದ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು, ವಿಷ ಸೇವಿಸಿರ್ತಕ್ಕಂಥದ್ದು, ಇಂಥವೆಲ್ಲ ನೋಡ್ತಾ ಇದ್ದೀವಿ. ಭಾಳ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ ಮಕ್ಕಳು ಈಗ. ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಅವಮಾನಗಳನ್ನು ನೋವುಗಳನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗೆ ಅವ್ರನ್ನ ನಾವು ತಯಾರು ಮಾಡ್ತಾ ಇಲ್ಲ. ಆ ಉದ್ದೇಶದಿಂದ ಬಹಳ ಅಗಾಧವಾದಂಥ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಅಂಕಗಳಿಗೆ ಓಡ್ತಾ ಇದ್ದಾರೆ ಮಕ್ಕಳು, ನೈತಿಕತೆ ಹಿಂದೆ ಓಡ್ತಾ ಇಲ್ಲ. ಅಬ್ರಹಾಮ್ ಲಿಂಕನ್ ತಾನು ಕಲಿತಕ್ಕಂಥ ಮಗುವಿನ ಶಿಕ್ಷಕರಿಗೆ ಒಂದು ಪತ್ರ ಬರೀತಾನೆ ಅವನು. ಆ ಪತ್ರದಲ್ಲಿ ಹೇಳ್ತಾನೆ, ನನ್ನ ಮಗುವಿಗೆ ನೀವು ಅದು ಭ್ರಷ್ಟತೆಯಿಂದ ಕಲಿಯುವುದನ್ನು ಹೇಳಿಕೊಡಬೇಡಿ, ಕಡಿಮೆ ಅಂಕ ಬಿದ್ದರೂ ಕೂಡ ಅದು ಪ್ರಾಮಾಣಿಕತೆಯಿಂದ ಬರೆದ್ರೆ ಅದೇ ಒಳ್ಳೆಯದು ಅಂತ ಅವನಿಗೆ ಕಲಿಸಿಕೊಡಿ ಅಂತ ನಿರಾತಿ ನೇರವಾಗಿ ಮಕ್ಕಳಿಗೆ ಅವರು ಶಿಕ್ಷಕನಿಗೆ ಪತ್ರ ಬರೀತಾರೆ. ಇಂದ ಹಾಗಿಲ್ಲ, ಭಾಳ ಕಷ್ಟ ಇದೆ ಮಕ್ಕಳಿಗೆ ಕಲಿಸೋದು. ನಾವು ಅಂಕಗಳ ಫ್ಯಾಕ್ಟ್ರಿಯನ್ನು ತಯಾರು ಮಾಡ್ತಾ ಇದ್ದೀವಿ ಅಷ್ಟೇ, ಅದರ ಆಚೆಗೆ ನೈತಿಕತೆ ಭಾಳ ಕಡಿಮೆ ಆಗ್ತಾ ಇದೆ. ನಾವು ಹೇಳ್ತೀವಿ ಆದರೆ ಮಕ್ಕಳದನ್ನು ಪಾಲಿಸೋದಿಲ್ಲ. ಕಾರಣ, ನಿರಾತಂಕವಾಗಿ ಅವರು 10ನೇ ವರ್ಗದವರೆಗೆ ಬಂದ್ಬಿಡ್ತಾರೆ. ಆ ಉದ್ದೇಶ ಕೂಡ ಎಲ್ಲೋ ಒಂದು ರೀತಿ ಅದರಲ್ಲಿ
0: ಏನು ಶ್ರಮ ತಗೊಳ್ಳದೆ,
1: ಏನು ಶ್ರಮ ಇಲ್ಲ.
0: ಖಂಡಿತ ಸರ್. ಸರ್, ಈಗ ಒಬ್ಬ ಉತ್ತಮ ಶಿಕ್ಷಕನಾಗಿ ಅಂದ್ರೆ ವಿದ್ಯಾರ್ಥಿಗಳ ಸ್ಪಂದನ ಅತಿ ಮುಖ್ಯವಾಗುತ್ತೆ. ಒಬ್ಬ ಉತ್ತಮ ಶಿಕ್ಷಕನಾಗಬೇಕು ಅಂದ್ರೆ ಆ ಸಂದರ್ಭದಲ್ಲಿ ತಾವು ಒಂದು ವಿದ್ಯಾರ್ಥಿಗಳ ಗಮನವನ್ನ ಯಾವ ರೀತಿ ಸೆಳೆತೀರಾ ತಮ್ಮ ಕಡೆಗೆ?
1: ನಾನು ಕಲಿಸ್ತಕ್ಕಂಥದ್ದು ಹಳ್ಳಿಗಾಡಿನ ಶಾಲೆ. ಬಹಳಷ್ಟು ತೊಂದರೆಗಳಿರ್ತವೆ ಮಕ್ಕಳಿಗೆ. ಹೊಲ ಮನೆ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡ್ಕೊಂಡು ಬರಬೇಕು, ಎಲ್ಲೋ ಬಡತನ ಅಂತಕ್ಕಂಥದ್ದು ಕಾಡ್ತದೆ. ಯಾಕಂದ್ರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಹಳ್ಳಿಗಳು ಯಾವುದೇ ಕಾರಣಕ್ಕೂ ಇಂದಿಗೂ ಕೂಡ ಅವು ಸುಸ್ಥಿತಿಯನ್ನು ತಲುಪಿಲ್ಲ. ಕುಟುಂಬಗಳು ಅಷ್ಟಾಗಿ ಬಡತನದಿಂದ ಹೊರಗೆ ಬಂದಿಲ್ಲ, ನಿರುದ್ಯೋಗ ಕೂಡ ಕಾಡ್ತಾ ಇದೆ. ಆ ಉದ್ದೇಶದಿಂದ ಸಹಜವಾಗಿ ಮಕ್ಕಳನ್ನು ಗಮನಿಸಿದಾಗ ಎಲ್ಲೋ ಕೊರತೆಯಿಂದ ಅವನು ಹೋಮ್ವರ್ಕ್ ಮಾಡಿ ಬಂದಿಲ್ಲ ಅಂದ್ರೆ ಅದ್ರ ಹಿಂದೇನೋ ಒಂದು ಉದ್ದೇಶ ಇರ್ತದೆ. ಮನೆಯಲ್ಲಿ ಕೆಲಸ ಹಚ್ಚಿರ್ತಾರೆ. ಒಂದೊಂದು ಮಕ್ಕಳು ಹೇಳ್ತಾವ, ಒಂದೊಂದು ಮಕ್ಕಳು ಹೇಳ್ಕೊಳ್ಳೋದಿಲ್ಲ, ಒಳಗೆ ನೋವನ್ನು ತಿಂತಾವ. ಆ ಉದ್ದೇಶದಿಂದ ಮಕ್ಕಳಿಗೆ ಪ್ರತ್ಯೇಕವಾಗಿ ಅವರಿಗೆ ತಮ್ಮ ದುಃಖಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶವನ್ನು ಕೂಡ ಕೊಡಬೇಕಾಗ್ತದೆ. ಅಲ್ಲಿ ಕ್ಲಾಸ್ ರೂಮ್ನಲ್ಲಿ ಅಲ್ಲದಿದ್ದರೂ ಪ್ರತ್ಯೇಕವಾಗಿ ಕರೆದಾದರೂ ಕೂಡ ಮಕ್ಕಳನ್ನು ಮಾತಾಡಿಸ್ತೀವಿ, ಅವರಲ್ಲಿ ಹುರುಪು ತುಂಬ್ತೀವಿ. ನಮಗೆ ಯಾವ ಹುಡುಗ ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ ಅನ್ನೋದನ್ನು ಗೊತ್ತಾಗ್ಬಿಡ್ತದೆ. ಆ ಉದ್ದೇಶದಿಂದ ಅವರನ್ನು ಒಂದು ಸಪ್ರೇಟಾಗಿ ಕಾಳಜಿ ಮಾಡಿ ಟ್ರೀಟ್ ಕೊಟ್ಟು ಅವರನ್ನು ಮತ್ತೆ ಕಲಿಕೆಗೆ ಕರೆತರುವ ಪ್ರಯತ್ನವನ್ನು ನಾನಷ್ಟೇ ಅಲ್ಲ ಎಲ್ಲ ಶಿಕ್ಷಕರು ಕೂಡ ಮಾಡ್ತಾರೆ. ವರ್ಗ ಕೋಣೆಯಲ್ಲಿ ಮಾಡಲೇಬೇಕು. ಕಾರಣ, ಮಕ್ಕಳೇ ನಮ್ಮ ಆಸ್ತಿ. ಎಲ್ಲಿ ಹೋದರೂ ನಮ್ಮನ್ನು ಮಕ್ಕಳೇ ಗುರುತಿಸೋರು. ಆ ಉದ್ದೇಶಕ್ಕೆ ನಾನು ಎಲ್ಲೋ ಒಂದು ಆ ಕೆಲಸ ಮಾಡಲಿಲ್ಲ ಅಂದರೆ ಅದು ಜೀವ ಮಾಡಿ ಇಡೀ ಉಳಿದ್ಬಿಡ್ತದೆ, ಶಿಕ್ಷಕ ತಪ್ಪಿದರೆ ಒಂದು ಇಡೀ ಪೀಳಿಗೆ ತಪ್ಪಿ ಹೋಗ್ತದೆ ಅಂತ. ಆ ಉದ್ದೇಶಕ್ಕೆ ಮಕ್ಕಳಿಗೆ ಅವರೆಲ್ಲೋ ತಪ್ಪಿದಾಗ ಅದನ್ನು ಸರಿಪಡಿಸುವುದರ ಜೊತೆಗೆ ಅವರ ನ್ಯೂನ್ಯತೆಗಳನ್ನು ಸರಿಪಡಿಸುವ ಕೆಲಸವನ್ನು ಕೂಡ ಶಿಕ್ಷಕ ಮಾಡ್ತಾರೆ, ನಾನು ಕೂಡ ಮಾಡ್ತಾ ಇದ್ದೇನೆ.
0: ಸರ್, ತಮಗೆ ಈ ಒಂದು ಶಿಕ್ಷಣ ವೃತ್ತಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ತೃಪ್ತಿಯನ್ನು ತಂದು ಕೊಟ್ಟಿದೆ ಅಂತ?
1: ಬಹಳ ದೊಡ್ಡ ತೃಪ್ತಿ ಈ ಕಲಿಸುವಿಕೆಯಲ್ಲಿ, ಯಾಕಂದ್ರೆ ಅಕ್ಷರದ ಬೆಳಕು ಹಂಚುವ ಕಾಯಕ ಇದು. ದೀಪದಿಂದ ದೀಪ ಹೇಗೆ ಹೊತ್ತಿಸ್ತೀವೋ ಹಾಗೆ ನನ್ನ ಮುಂದಿರುವಂಥ ಪುಟ್ಟ ಪುಟ್ಟ ಹಣತೆಗಳು ಮಕ್ಕಳು, ಅವುಗಳಿಗೆ ದೀಪ ಹೊತ್ತಿಸುವ ಕೆಲಸ, ಅವುಗಳಲ್ಲಿ ಜ್ಞಾನವನ್ನು ಬಿತ್ತುವಂಥ ಕೆಲಸ ಅದು ಅಗಾಧವಾದದು. ಯಾವುದೇ ಅತ್ಯಂತ ಉನ್ನತ ಹುದ್ದೆಯಲ್ಲೂ ಕೂಡ ಸಿಗದೇ ಇರತಕ್ಕಂಥ ತೃಪ್ತಿ, ಸಮಾಧಾನ, ಸಂತೃಪ್ತಿ ಈ ಶಿಕ್ಷಕ ಹುದ್ದೆಯಲ್ಲಿ ನಮಗೆ ಸಿಗ್ತದೆ. ಯಾಕಂದರೆ ಮಕ್ಕಳು ಗುರುತಿಸ್ತಾರೆ ಎಲ್ಲಿ ಹೋದರೂ ಕೂಡ ನಮಗೆ ಕಲಿಸಿದವರು ಇವರು ಅಂತೇಳಿ. ನಾವು ಎಂದೋ ಕಲಿಸಿಬಿಟ್ಟಿರ್ತೀವಿ ಮಕ್ಕಳಿಗೆ, ಹಾಗೆ ಕಲಿಸಿರೋದಿಲ್ಲ, ಸಂಬಳ ತಗೊಂಡೋ ಕಲಿಸಿರ್ತೀವಿ, ಹೌದಾ? ಆದರೆ ಮಕ್ಕಳು ನಾಲ್ಕು ಅಕ್ಷರ ಕಲಿತದ್ದನ್ನು ಎಲ್ಲೋ ಉನ್ನತ ಹುದ್ದೆಯಲ್ಲಿ ಹೋದರೂ ಕೂಡ ಅವರು ನಮ್ಮನ್ನು ನೆನಪಿಟ್ಟುಕೊಂಡು ನಮ್ಮನ್ನು ಮಾತನಾಡಿಸಿ, ಅಷ್ಟು ಅದು ಹಳ್ಳಿಯಲ್ಲಿ ಭಾಳ ಹೆಚ್ಚು. ಉದಾಹರಣೆ ಹೇಳ್ತೀನಿ ನಿಮಗೆ, ನಾನು ದೆಹಲಿಗೆ ಪ್ರವಾಸಕ್ಕೆ ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ನನಗೆ ವಾಪಸ್ ಬರುವಂಥ ಸಂದರ್ಭ ಟ್ರೈನ್ ಮಿಸ್ ಆಗಿಬಿಡ್ತು. ಅಪರಿಚಿತ ಊರದು, ದೆಹಲಿ ಒಳಗೆ ಅನಿವಾರ್ಯವಾಗಿ ಒಂದು ದಿವಸ ಉಳ್ಕೊಳ್ಬೇಕಾಯ್ತು ನನಗೆ. ಅದು ಯಾರೋ ನಾನು ಕಲಿಸ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮಿಲಿಟ್ರಿಯಲ್ಲಿದ್ದಾನೆ, ಮಂಜು ಹಳಮಣಿ ಅಂತೇಳಿ. ಆತ ಸರ್ ಬಂದಿದ್ದಾರೆ ದೆಹಲಿ ಒಳಗಿದ್ದಾರೆ ಅಂತ ಕೇಳಿದ ತಕ್ಷಣ ನನ್ನ ನಂಬರ್ ಹೇಗೋ ಕಲೆಕ್ಟ್ ಮಾಡಿ ಆತ ಫೋನ್ ಮಾಡ್ದ. ನಾನೊಂದು ಲಾಜ್ನಲ್ಲಿ ಇದ್ದೆ ನನ್ನ ಪತ್ನಿಯ ಜೊತೆ. ಆತ ಅಲ್ಲಿಯೇ ಬಂದು ಲಾಜ್ ಬಿಡಿಸಿ ತನ್ನ ಮನೆಗೆ ಕರ್ಕೊಂಡು ಹೋದ. ಮನೆಗೆ ಕರ್ಕೊಂಡು ಹೋಗಿ ಇಷ್ಟು ಅವನು ಗೌರವ ಪ್ರೀತಿಯನ್ನು ತೋರಿಸ್ತಾ ಅಂದರೆ ಹೇಳದಲ್ಲ, ಧನ್ಯತಾ ಭಾವ, ಸಾರ್ಥಕತೆಯ ಭಾವ ಶಿಕ್ಷಕನಿಗೆ ಮೂಡೋದು ಅದೇ ಸಂದರ್ಭದಲ್ಲಿ. ಒಂದು ಎರಡು ದಿನ ರಜಾ ಹಾಕಿ ನನ್ನ ಜೊತೆ ಇದ್ದವ, ಇಡೀ ದೆಹಲಿಯನ್ನು ಆತ ನನಗೆ ತೋರಿಸ್ತ, ಹೊಳ್ಳಿ ಏರ್ಪೋರ್ಟಿಗೆ ಬಂದು ಬಿಟ್ಟ. ಇದು ಶಿಕ್ಷಕ ಹುದ್ದೆಯಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಬೇರೆ ಹುದ್ದೆಯಲ್ಲಿದ್ದಾಗ 60 ವರ್ಷ ಆಯಿತು ಅಂದರೆ ಯಾರೂ ಮಾತಾಡಿಸೋರು ಇರೋದಿಲ್ಲ, ಮುಂದೆ ಹೋದರೂ ಕೂಡ ಯಾರೂ ಮಾತಾಡಿಸೋದಿಲ್ಲ. ಆದರೆ ಮಕ್ಕಳು ಗುರುತಿಸ್ತಾರೆ ಕಲಿಸಿದ ಶಿಕ್ಷಕ, ಎಷ್ಟೇ ಅದು ಏನೇ ಆಗಲಿ ಬಂದು ಮಾತಾಡಿಸ್ತಾರೆ, ಎಲ್ಲಿ ಹೋದರೂ ಕೂಡ ಶಿಷ್ಯಂದಿರಿದ್ದಾರೆ. ಅದು ದೊಡ್ಡ ಸಂಪತ್ತು ನಮ್ಮದು, ಏನೂ ಸಿಗೋದಿಲ್ಲ ಅನ್ನೋದಷ್ಟೇ, ಆದರೆ ಆಸ್ತಿ ತಯಾರು ಮಾಡಿರ್ತೀವಲ್ಲ, ಆಸ್ತಿ ನಮ್ಮನ್ನು ಕೈ ಹಿಡಿತ,
0: ಅದೇ ದೊಡ್ಡ ಸಂಪತ್ತು,
1: ದೊಡ್ಡ ಸಂಪತ್ತು ಅದು.
0: ಖಂಡಿತ ಸರ್. ಸರ್, ಇಲ್ಲಿ ತನಕ ತಮ್ಮ ಬಾಲ್ಯದ ಬಗ್ಗೆ, ತಮ್ಮ ಶಿಕ್ಷಣ ವೃತ್ತಿಯ ಬಗ್ಗೆ ಮಾತಾಡಿದ್ವಿ. ಸರ್, ಈಗ ತಮ್ಮ ಸಾಹಿತ್ಯದ ಬಗ್ಗೆ ಮಾತಾಡೋದಾದ್ರೆ, ತಮ್ಮಲ್ಲಿರುವಂತಹ ಸಾಹಿತಿಗಳ ಬಗ್ಗೆ, ತಮ್ಮಲ್ಲಿರುವಂತಹ ಕವಿಯ ಬಗ್ಗೆ ಮಾತಾಡೋದಾದ್ರೆ, ಸರ್, ಇವಾಗ ಸಾಮಾನ್ಯವಾಗಿ ನಾವು ಏನನ್ನಾದ್ರೂ ಓದಿದ್ರೆ, ಒಂದು ಕವನ ಕಥೆ ಏನಾದ್ರೂ ಓದಿದ್ರೆ, ನಾವು ಇಷ್ಟು ಈಸಿನ ಬರೆಯೋದು ಅಂತೇಳಿ ಒಂದು 4 ಲೈನ್ ಅನ್ನ ಬರೀತೀವಿ. 4 ಲೈನ್ ಬರೆದ್ಮೇಲೆ ನಮ್ಗೆ ಬರಿಬೇಕು ಅಂದ್ರೂ ಆಸಕ್ತಿನೂ ಇರಲ್ಲ, ಜೊತೆಗೆ ಪದಗಳೇ ಸಿಗೋದಿಲ್ಲ. ಆದ್ರೆ ನಿಮ್ಮ ವಿಷಯದಲ್ಲಿ ಹಂಗಲ್ಲ, ತಾವು ಇಷ್ಟು ಈ ಒಂದು ಸಾಹಿತ್ಯದ ಪಯಣವನ್ನ ಇಷ್ಟು ಸುದೀರ್ಘವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ, ಈ ಒಂದು ಪಯಣ ಹೇಗೆ ಸ್ಟಾರ್ಟ್ ಆಯ್ತು ಅಂತ? ಸರ್,
1: ನಾನು ಆಗ್ಲೇ ಹೇಳಿದೆ, ಬದುಕು ಕಲಿಸಿರ್ತಕ್ಕಂಥ ಪಾಠಗಳೇ ನನ್ನ ನಿಂದಿಗೂ ಕೈ ಹಿಡಿದು ಬರೆಸ್ತಾ ಇವೆ. ನಾನೇನು ಹೆಚ್ಚು ಓದ್ಕೊಂಡವನಲ್ಲ, ಸಾಹಿತಿಗಳ ಜೊತೆ ಒಡನಾಟ ಕೂಡ ನನಗೆ ಇರಲಿಲ್ಲ. ಆದರೆ ಬಾಲ್ಯಕಾಲದಲ್ಲಿ ನಾನು ಏನು ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಯ್ತಲ್ಲ, ನನ್ನ ಕುಟುಂಬ ಒಡೆದು ಹೋದಂಥ ಸಂದರ್ಭದಲ್ಲಿ ಪಾನ್ ಶಾಪ್ ಹಾಕಿದೆ, ಆಮೇಲೆ ಸ್ವತಃ ನಾನೇ ಒಂದಷ್ಟು ಚುರುಮರಿಯನ್ನು ತಂದು ಅವಕ್ಕೆಲ್ಲ ಮಿಶ್ರಣ ಮಾಡಿ ಪಾಕೆಟ್ ಮಾಡಿ ಸೈಕಲ್ ಮೇಲೆ 8-10 ಕಿಲೋಮೀಟರ್ ದೂರ ಹೋಗಿ ಅವನ್ನು ಮಾರಿ ಬರ್ತಾ ಇದ್ದೆ. ಬಡಂಗ್ಚಿಟ್ ಅಂತ ಕರಿತಿದ್ವಿ ಆಗ, ಫೇಮಸ್ ಇತ್ತದು, ಅದನ್ನು ಮಾರಿ ಬರ್ತಾ ಇದ್ದೆ. ಆಮೇಲೆ ಭಾಷೆ ಗೊತ್ತಿರದ ದೂರದ ಕೊಲ್ಲಾಪುರದ ಒಂದು ಯುರೋಟೆಕ್ಸ್ ಇಂಡಸ್ಟ್ರೀಸ್ ಹತ್ತಿಗಿರಣಿಯಲ್ಲಿ 3 ಪಾಳಿಯೊಳಗೆ ಕೆಲಸ ಕೂಡ ಮಾಡಿದೆ. ಆಮೇಲೆ ಅನಿವಾರ್ಯವಾಗಿ ಈ ಮನೆ ಕಟ್ಟುವಂಥ ಗಾರೆ ಕೆಲಸದವ್ರ ಹತ್ರ ಹೆಲ್ಪರ್ ಆಗಿಯೂ ಕೂಡ ಸೇರಿಕೊಂಡು ದುಡಿದೆ. ಅವೆಲ್ಲವೂ ಇಂದಿಗೂ ನನ್ನ ಮನದಾಳದಲ್ಲಿ ಹೆಪ್ಪುಗಟ್ಟಿದವು. ಅವು ಒಳಗೆ ಹೆಪ್ಪುಗಟ್ಟಿ ಹೊರಗೆ ಬರುವ ಪ್ರಯತ್ನ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ. ನಾನು BD ವ್ಯಾಸಂಗವನ್ನು ತುಮಕೂರಿನಲ್ಲಿ ಮಾಡಿದೆ, ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯ ಅಂಥೇಳಿ, ಗೌರ್ಮೆಂಟ್ ಸೀಟ್ ಅಲ್ಲಿ ಸಿಕ್ಕಿತ್ತು. ಅಲ್ಲಿ ಒಬ್ಬ ನನಗೆ ಗೆಳೆಯ ಪರಿಚಯ ಆದ, ಪ್ರಕಾಶ್ ಜಿ ಅಂಥೇಳಿ. ಆತ MA ಮುಗಿಸ್ಕೊಂಡು BEd ಅಡ್ಮಿಷನ್ ಮಾಡಿದ್ದ. ಆತ ಸಾಹಿತಿ ಆಗಿದ್ದ, ಅದಾಗಲೇ ಅವನು 2-3 ಗ್ರಂಥಗಳನ್ನು ಬರೆದಿದ್ದ. ಅವನ ಮನೆ ಅನ್ನೋದು ಒಂದು ದೊಡ್ಡ ಲೈಬ್ರರಿ ಆಗಿತ್ತು. ನನ್ನ ಅವನ ಗೆಳೆತನ ಹೇಗೆ ಕುದುರುತೋ ಗೊತ್ತಿಲ್ಲ, ನಾನಂದರೆ ಬಹಳ ಇಷ್ಟ ಅವನಿಗೆ. ನನ್ನನ್ನು ಮನೆ ಕರ್ಕೊಂಡು ಹೋಗ್ತಿದ್ದ, ತಾನು ಬರೆದಿರತಕ್ಕಂಥ ಕವಿತೆಗಳನ್ನು ನಮ್ಮ ಮುಂದೆ ಓದ್ತಾ ಇದ್ದ. ಆಗಿನ ಸಂದರ್ಭದಲ್ಲಿ ಕವಿತೆ ಅಂದ್ರೇ ಗೊತ್ತಿಲ್ಲ ನಮಗೆ. ಆದರೆ ಅವನು ಹೊಸ ಕವಿತೆ ಬರೆದಿದ್ದಾನೆ ಅಂದ ತಕ್ಷಣ ನಮ್ಮನ್ನೆಲ್ಲ ಕೂರಿಸ್ತಾ ಇದ್ದ, ಕೂರಿಸಿ ದೊಡ್ಡ ದನಿಯಲ್ಲಿ ಓದ್ತಾ ಇದ್ದ. ಇವನು ಯಾವಾಗ ಮುಗಿಸ್ತಾನೆ ಯಾವಾಗ ಬಿಡ್ತಾನಪ್ಪ ಅಂತ ನಮಗೆ ಅನಿಸ್ತಾ ಇತ್ತು. ಕಾರಣ ಏನೂ ಅರ್ಥ ಆಗ್ತಿರಲಿಲ್ಲ ಕವಿತೆ ನಮಗೆ. ಅದೊಂದು ಅಲ್ಲಿ ತಲೆಯೊಳಗೆ ಉಳಿತದು. BEd ಮುಗಿದ ನಂತರದೊಳಗೆ ನಾನು ಯಾಕೆ ಬರಿಬಾರ್ದು ಅಂತ ಅನ್ನಿಸ್ತು. ಮೊದಮೊದಲು ಹನಿಗವಿತೆಗಳನ್ನು ನಾನು ಬರೀಲಿಕ್ಕೆ ಶುರು ಮಾಡಿದೆ. ಹನಿಗವಿತೆ ಬರೆದೆ, ಆಮೇಲೆ ಕವಿತೆಗೆ ಮರಳಿದೆ. ಒಂದು ಕವಿತೆ ಬರೆದು ನಾನು ಪತ್ರಿಕೆಗೆ ಕಳಿಸಿದ್ದೆ. ಯಾಕಂದರೆ ಪ್ರತಿ ಬರಹಗಾರ ಕೂಡ ಬರವಣಿಗೆಯನ್ನು ಕವಿತೆಯಿಂದ ಶುರು ಮಾಡ್ತಾನೆ. ತಾನು ಬರೆದದ್ದು ಪತ್ರಿಕೆಯಲ್ಲಿ ಅಚ್ಚಾಗಬೇಕು, ಪ್ರಿಂಟ್ ಆಗಬೇಕು ಅನ್ನುವಂಥದ್ದು ಬರಹಗಾರನಿಗೆ ಆಸೆ ಇದ್ದೇ ಇರ್ತದೆ. ಹಾಗಾಗಿ ನಾನು ಬರೆದಂಥ ಪತ್ರಿಕೆ ಕವನವನ್ನು ಕನ್ನಡಮ್ಮ ಅನ್ನುವಂಥ ದಿನಪತ್ರಿಕೆಗೆ ಕಳಿಸಿದೆ. ಕಳಿಸಿ ಪ್ರತಿ ವಾರ ನೋಡ್ತಾ ಇದ್ದೆ. ಭಾನುವಾರ ಪುರೋಣಿ ಬರ್ತಾ ಇತ್ತಾಗ ನೋಡ್ತಾ ಇದ್ದೆ, ಅದೆಲ್ಲೂ ಪ್ರಿಂಟ್ ಆಗಲಿಲ್ಲ. ಪ್ರಿಂಟ್ ಆಗಲಿಲ್ಲ ಅಂದ ತಕ್ಷಣ ನಾವು ಈಗ ಬರೆದಿರೋರು ಒಂದು ಕವಿತೆ ಬರೆದಿದ್ದೀವಿ, ಅದೆಲ್ಲಿ ಪ್ರಿಂಟ್ ಮಾಡಬೇಕು, ಸರಿ ಇರಲಿಕ್ಕೆಲ್ಲ ಬಿಡು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಒಂದು ದಿನ ಅಚಾನಕ್ಕಾಗಿ ಎರಗಟ್ಟೆಯಲ್ಲಿ ನನ್ನ ಮಿತ್ರರೊಬ್ಬರಿದ್ದಾರೆ, ಬಹಳ ಓದ್ಕೊಂಡಿರೋರು, ಗುರುಸಿದ್ದ ಪಠ್ಯದಂತ ಹೇಳಿ. ಅವರು ಲೈಬ್ರರಿಯಲ್ಲಿ ಆ ಕನ್ನಡಮ್ಮ ದಿನಪತ್ರಿಕೆ ಓದುವಂಥ ಸಂದರ್ಭದೊಳಗೆ ಆ ಕವಿತೆ ಪ್ರಿಂಟ್ ಆಗಿರೋದು, ಕೆಳಗಡೆ ನನ್ನ ಹೆಸರಿರೋದು ಅವರಿಗೆ ಕಂಡಿದೆ. ನನಗೆ ತಕ್ಷಣ ಅವರು ತಿಳಿಸಿದರು, ಹೀಗೆ ನಾಗೇಶ್ ಅವರೇ, ನಿಮ್ಮದೊಂದು ಪದ್ಯ ಪ್ರಿಂಟ್ ಆಗಿದೆ ಪತ್ರಿಕೆಯಲ್ಲಿ. ದೊಡ್ಡ ಖುಷಿಯಾಗಿತ್ತು, ಅಗಾಧವಾದಂಥ ಖುಷಿ. ಎಲ್ಲರಿಗೂ ಹೇಳಿಕೊಂಡು ತಿರುಗಾಡಿದ್ದೆ, ನನ್ನ ಕವಿತೆ ಪತ್ರಿಕೆಯಲ್ಲಿ ಬಂದದ ಅಂತೇಳಿ. ನನ್ನ ಮೊಟ್ಟ ಮೊದಲ ಪದ್ಯ ಅವ್ವ ಅಂತೇಳಿ. ನಾನು ನನ್ನ ತಾಯಿ ತೀರ್ಕೊಂಡಿದ್ದು 10ನೇ ವರ್ಗದಲ್ಲಿದ್ದಂಥ ಸಂದರ್ಭದೊಳಗೆ ತೀರ್ಕೊಂಡಿದ್ರು, ಅವರನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ನಾನು ಪದ್ಯ ಬರೆದಿದ್ದೆ. ನನ್ನ ಮೊದಲ ಕವನ ಸಂಕಲನ ನೀನೊಂದು ಮುಗಿಯದ ಸಂಭ್ರಮದೊಳಗೂ ಕೂಡ ಮೊಟ್ಟ ಮೊದಲ ಕವಿತೆ ಅವ್ವ ಅಂತ ಹಾಕ್ಕೊಂಡಿದ್ದೆ. ನಾನು ಪ್ರಿಂಟ್ ಮಾಡಿದ್ದೀನಿ, ಅದು ಹೇಗೆ ಇರಲಿ, ಅದು ಮೊದಲ ಕವಿತೆ, ಅದು ಜಾಳ ಜಾಳಾಗಿರಲಿ, ಅದರೊಳಗೆ ಏನು ತಾಕತ್ತು ಇಲ್ದಿದ್ರು ತಾಯಿ ತಾಯಿನೇ. ಹಾಗಾಗಿ ಅಲ್ಲಿಂದ ಆ ಕವಿತೆ ಬರೆಯುವ ಒಂದು ಹವ್ಯಾಸ ಶುರುವಾಗಿಬಿಡ್ತು. ಪತ್ರಿಕೆಯಲ್ಲಿ ಬರೆಯೋದು, ಪತ್ರಿಕೆ ಕಳಿಸೋದು ಶುರುವಾಗಿಬಿಡ್ತು. ಎಲ್ಲ ಪತ್ರಿಕೆಗಳಲ್ಲಿ ಕವಿತೆಗಳು ಅಚ್ಚಾಗಲಿಕ್ಕೆ ಶುರುವಾದವು. 2009 ನಾನು ಒಂದು ಕವನ ಸಂಕಲನವನ್ನು ಅಚ್ಚು ಮಾಡಿದೆ. ಅದು ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮೋಹನ್ ಪಾಟೀಲ್ ಅಂತಿದ್ದರು. ಅವರು ಜರ್ನಳಿ ಶಿವಶಂಕರ ದೊಡ್ಡ ಕವಿ, ಹನಿಗವಿ ಇವರು ಬೆಂಗಳೂರಿನಲ್ಲಿ. ಅವ್ರಿಗೆ ಪರಿಚಯ ಮಾಡಿಕೊಟ್ಟು ನಿನ್ನ ಕವಿತೆಗಳನ್ನು ತೋರಿಸು, ಅವರು ನಿನಗೆ ಸಂಕಲನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ. ಅದೊಂದು ಶುಭದ ಪ್ರಕಾಶನ ಅಂತಿತ್ತು, ಮಗಳ ಹೆಸರಿನಲ್ಲಿ ಕಾವ್ಯಕ್ಕಾಗಿಯೇ ಮೀಸಲಾಗಿರಿಸಿರ್ತಕ್ಕಂಥ ಪ್ರಕಾಶನ ಅದು. ಆ ಒಂದು ಪ್ರಕಾಶನದೊಳಗೆ ನನ್ನ ಒಂದು ನೀನೊಂದು ಮುಗಿಯದ ಸಂಭ್ರಮ ಅನ್ನುವಂಥ ಮೊಟ್ಟ ಮೊದಲ ಕವನ ಸಂಕಲನ 2009 ಅದು ಪ್ರಿಂಟ್ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ನನ್ನ ಸಾಹಿತ್ಯ ಯಾತ್ರೆ ನಿಂತಿಲ್ಲ. 23 ಸಂಕಲನಗಳನ್ನು ತಂದೀನಿ, ಕವಿತೆ, ಕತೆ, ಅಂಕನ ಬರಹ, ವಿಮರ್ಶೆ, ಆಮೇಲೆ ಗಜಲ್, ಜೀವನ ಚರಿತ್ರೆ, ಎಲ್ಲ ಪ್ರಕಾರಗಳಲ್ಲೂ ಕೂಡ ನಾನು ಬರವಣಿಗೆಯನ್ನು ಶುರು ಮಾಡಿದ್ದೇನೆ. ಓದುಗರು ಸಿಕ್ಕಿದ್ದಾರೆ, ಒಂದಷ್ಟು ಪ್ರಶಸ್ತಿಗಳು ಸಿಕ್ಕಿವೆ, ನಾಡಿನ ತುಂಬ ಗುರುತಿಸ್ತಾರೆ. ಚಂದನ ಟಿವಿಯಲ್ಲಿ 2 ಸಂದರ್ಶನಕ್ಕೆ ಹೋಗಿ ಬಂದೆ. ಆಳ್ವಾಸ್ ನುಡಿಸಿರಿ ಒಳಗೆ ಕವಿ ಸಮಯ ಅನ್ನುವಂಥ ಒಂದು ಕಾರ್ಯಕ್ರಮದೊಳಗೆ ನನ್ನನ್ನು ಆಹ್ವಾನ ಮಾಡಿದ್ರು. ಸಾಕಷ್ಟು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದೇನೆ. ಆ ಬದುಕು ಅನ್ನುವ ಒಂದು ಪಾಠಶಾಲೆ ಕಲಿಸಿರುವಂಥ ಅಚ್ಚಳಿಯದೆ ಉಳಿದಿರುವ ಪಾಠಗಳು ನನ್ನನ್ನು ಬರವಣಿಗೆ ಅಂತ ಹೊರಳಿಸಿದವು, ಇಂದು ನಾಡಿನ ತುಂಬ ನನ್ನನ್ನು ಗುರುತಿಸುವ ಹಾಗೆ ಮಾಡಿದವು. ಅದರಲ್ಲಿ ಮೊಟ್ಟ ಮೊದಲಿಗೆ ನಾನು ಕವಿತೆ ಅನ್ನುವುದನ್ನು ಆಯ್ಕೆ, ನನ್ನ ಪ್ರಯಾರಿಟಿ ಆದ್ಯತೆ ಕವಿತೆಗೆ. ಯಾಕಂದರೆ ಕವಿತೆ ಅಂದರೆ ಅಂತರಾಳದ ನೋವಿಗೆ ಸಾಥ್ ನೀಡುವ ಸಂಗಾತಿ ಅಂತ ಹೇಳ್ತಾರೆ. ಖುಷಿಗೆ ಸುಖ ಸುಮ್ಮನೆ ಕೈ ಹಿಡಿಯುವ ದೇವಕನ್ನಿಕೆ, ನೊಂದವರ ಹೆಗಲು ತಬ್ಬಿ ಜೊತೆ ನೀಡುವ ಜೊತೆಗಾರ, ಆಕ್ರೋಶಕ್ಕೆ ಪುಟಿದೇಳುವ ಕೆಂಡದುಂಡೆ, ಜಗದ ನೋವುಗಳನ್ನೆಲ್ಲ ಗಂಟಲಿಗೆ ಬಸಿದು ಹಾಡಾಗಿಸುವ ಹರಕತ್ತು, ಪ್ರೀತಿಸುವ ಎರಡು ಪುಟ್ಟ ಹೃದಯಗಳ ಮಧ್ಯದ ಸೇತುವೆ ಅಂತ ನಾನು ಕವಿತೆಯನ್ನು ತಿಳ್ಕೊಂಡು ಇಂದಿಗೂ ಕೂಡ ಕವಿತೆಯನ್ನು ಬರಿತಾ ಇದ್ದೀನಿ. ನನಗೆ ಮೊದಮೊದಲು ನಾನು ಬರೆದಿರತಕ್ಕಂಥ ಒಂದು ಕವನ ಸಂಕಲನ ಯಾರೂ ಅದನ್ನು ಪರಿಚಯ ಮಾಡೋದು, ವಿಮರ್ಶೆ ಮಾಡೋದು ಗೋಜಿಗೆ ಹೋಗಲಿಲ್ಲ. ನಾಡಿನ ಖ್ಯಾತ ವಿಮರ್ಶಕರ ಬಳಿ ಅದನ್ನು ತೆಗೆದುಕೊಂಡು ಹೋಗಿ ಬೈದಾದರೂ 4 ಬರೀರಿ ಸರ್ ಪತ್ರಿಕೆಗೆ ಅಂತ ಗೋಗರೆದಿದ್ದೇನೆ, ಯಾರೂ ಬರೀಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಒಂದು 5-10 ವರ್ಷದ ಹಿಂದೆ ವಿಮರ್ಶೆಗಳನ್ನು ತಗೊಂಡೆ. ವಿಮರ್ಶೆ ಅನ್ನೋದಕ್ಕಿಂತ ಒಂದು ಪುಸ್ತಕ ಪರಿಚಯ, ಒಳನೋಟ ಅಂತೇಳಿ. ಎಲ್ಲ ಹಿರಿಕಿರಿಯ ಬರಹಗಾರರನ್ನು ಪತ್ರಿಕೆಗೆ ಅವರು ಬರೆದಿರ್ತಕ್ಕಂಥ ಸಂಕಲನವನ್ನು ಪರಿಚಯ ಮಾಡಿಕೊಡುವಂಥ ಕೆಲಸ, ಅದು ನನ್ನನ್ನು ದೊಡ್ಡ ಮಟ್ಟದಲ್ಲಿ ಗುರುತಿಸ್ತು. ಕವಿ ಅಂತ ಕರೆದವರು ವಿಮರ್ಶಕ ಅಂತೂ ಕೂಡ ಗುರುತಿಸ್ಲಿಕ್ಕೆ ಶುರು ಮಾಡಿದರು.
0: ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಇಂದಿನ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಶಿಕ್ಷಕರು, ಜೊತೆಗೆ ಅಂಕಣ, ಬರಹ, ಕತೆ, ಕವನ ಹೀಗೆ ಸಾಹಿತ್ಯವನ್ನ ಪ್ರವೃತ್ತಿಯಾಗಿ ಬೆಳೆಸಿಕೊಂಡಿರುವಂತಹ ಬೈಲಹೊಂಗಲ ತಾಲೂಕಿನ ಉಡಿಕೇರಿ ರಾಮಲಿಂಗೇಶ್ವರ ಪ್ರೌಢಶಾಲೆಯ ಶಿಕ್ಷಕರಾದಂತಹ ನಾಗೇಶ್ ಜೆ ನಾಯಕ್ ಅವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು ರಕ್ತಹೀನತೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್
1: ನಮಸ್ಕಾರ.
0: ಸರ್, ಮೊಟ್ಟ ಮೊದಲಿಗೆ ಈ ಒಂದು ರಕ್ತಹೀನತೆ ಅಂದ್ರೆ ಏನು ಅಂತ?
1: ಸಾಮಾನ್ಯವಾಗಿ ನಮ್ಮ ವ್ಯಕ್ತಿಗೆ ಅಥವಾ ಮನುಷ್ಯನಿಗೆ ಬರುವಂತ ರೋಗಗಳಲ್ಲಿ ಅನೇಕ ವಿಧವಾಗಿ ನಾವು ಗುರುತಿಸೋದ್ರಿಂದ ಮುಖ್ಯವಾಗಿ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂದ್ರೆ ಪೌಷ್ಟಿಕಾಂಶಗಳ ಕೊರತೆ, ಅದು ಒಂದು ಬಹುಮುಖ್ಯವಾದಂತ ಒಂದು ರೋಗ ಸಮೂಹಗಳನ್ನೇ ನಮಗೆ ತಂದುಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಮುಖ್ಯವಾದ ಪ್ರಮುಖ ಧಾತುಗಳು ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್, ಇವುಗಳ ಒಟ್ಟಾರೆ ಕೊರತೆಯಿಂದ ನಮಗೆ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಆಗುವಂತೆ ಬಹಳಷ್ಟು ಸಂಕೀರ್ಣವಾಗಿರುವಂತಹ ಮತ್ತೊಂದು ರೋಗ ಸಮುಚ್ಚಯ ಇದೆ. ಅದರಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಅಂತ ಕರಿತೀವಿ, ಅಂದ್ರೆ ಅತ್ಯಂತ ಕಡಿಮೆ ಅವಶ್ಯಕವಿರುವಂತಹ ಪೌಷ್ಟಿಕಾಂಶಗಳ ಕೊರತೆ. ಆ ಪೌಷ್ಟಿಕಾಂಶಗಳ ಕೊರತೆಯಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಅಥವಾ ವಿಶ್ವದ ಮಟ್ಟದಲ್ಲಿಯೂ ಕೂಡ ಕಂಡುಬರುವಂತದ್ದೇ ಈ ರಕ್ತಹೀನತೆ ಅಥವಾ ಅನೀಮಿಯಾ ಅಂತ ನಾವು ಕರೀತಾ ಇದ್ದೀವಿ. ಸಾಮಾನ್ಯವಾಗಿ ಈ ರಕ್ತಹೀನತೆಯಲ್ಲಿ ಪ್ರಮುಖವಾಗಿ ಸುಮಾರು 90% ಅಧಿಕ ಐರನ್ ಡಿಫಿಷಿಯನ್ಸಿ ಅಂದ್ರೆ ಕಬ್ಬಿಣಾಂಶಗಳ ಕೊರತೆಯಿಂದ ಉಂಟಾಗುವಂತ ಒಂದು ಸಾಧ್ಯತೆ ಇರೋದ್ರಿಂದ ಅದನ್ನ ಹೆಚ್ಚಾಗಿ ನಾವು ಐರನ್ ಡಿಫಿಷಿಯನ್ಸಿ ಅನೀಮಿಯಾ ಅಥವಾ ರಕ್ತಹೀನತೆ ಅಂತಂದ್ರೇನೆ ಅದು ಕಬ್ಬಿಣಾಂಶದ ಕೊರತೆಯಿಂದ ಉಂಟಾಗುವಂತ ರಕ್ತಹೀನತೆ ಅಂತ ಹೇಳಿ ಬಹಳಷ್ಟು ಜನನು ಅದನ್ನ ನಾವು ಸಮೀಕರಿಸಬಹುದು. ಅಂದ್ರೆ ಅಷ್ಟು ತೀವ್ರಗತಿಯಾಗಿರುವಂತದ್ದು. ಒಟ್ಟಾರೆ ಅನೀಮಿಯಾ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ರಕ್ತದಲ್ಲಿ ಈ ಒಂದು ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂದ್ರೆ ಆಮ್ಲಜನಕವನ್ನ ಹೊತ್ತೊಯ್ಯಬಲ್ಲಂತ ಸಾಮರ್ಥ್ಯ ನಮಗೆ ಎಷ್ಟು ಕಡಿಮೆ ಆಗ್ತದಲ್ಲ, ಅದುವೇ ಈ ಒಂದು ರೋಗ ಲಕ್ಷಣದ ಒಂದು ಪ್ರಮುಖವಾಗಿ ಉಂಟಾಗುವಂತಹ ಒಂದು ಪರಿಸ್ಥಿತಿ. ಹಾಗಾಗಿ ಇಲ್ಲಿ ಯಾಕೆ ಹಾಗಾಗ್ತದೆ ಅಂತಂದ್ರೆ ನಮ್ಮ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳು, ಅದರಲ್ಲಿ ಅದು ಕೆಂಪು ರಕ್ತ ಕಣಗಳು ಆಗ್ಲಿಕ್ಕೆ ಪ್ರಮುಖವಾಗಿರುವಂತ ಧಾತು ಯಾವುದು ಅಂದ್ರೆ ಅದು ಹಿಮೋಗ್ಲೋಬಿನ್. ಅದರಲ್ಲಿ ಹಿಮೋಗ್ಲೋಬಿನ್ ನಲ್ಲಿ ಒಂದು ಅಂಶ ಹೀಮ್ ಇದ್ರೆ ಇನ್ನು 4 ಗ್ಲೋಬಿನ್ ಅನ್ನುವಂತ ಪ್ರೋಟೀನ್ ಇರುವಂತದ್ದು. ಸೊ ಹಿಮೋಗ್ಲೋಬಿನ್ ಮಾಡುವಂತ ಕೆಲಸ ಅಂದ್ರೆ ಆಮ್ಲಜನಕವನ್ನ ನಮ್ಮ ಶ್ವಾಸಕೋಶದಿಂದ ಅದು ಎಲ್ಲೆಡೆಗೆ ಅದು ಪಸರಿಸಿ ನಮ್ಮ ಇಡೀ ದೇಹಾದ್ಯಂತ ಆಮ್ಲಜನಕವನ್ನ ಸಪ್ಲೈ ಮಾಡುವಂತಹದ್ದೇ ಅದರ ಒಂದು ಪ್ರಮುಖವಾಗಿರುವಂತ ಒಂದು ಕೆಲಸ. ಯಾವಾಗ ಈ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗ್ತದೆ, ಐರನ್ ಕಡಿಮೆ ಆಗ್ತದೆ, ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಆಗ್ತದೆ, ಹಾಗಾಗಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಒಂದು ಆಮ್ಲಜನಕವನ್ನು ಹೊತ್ತೊಯ್ಯುವಲ್ಲುವಂತ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಇದಕ್ಕೆ ಒಟ್ಟಾರೆಯಾಗಿ ಈ ಆಗುವಂತ ಈ ಒಂದು ಸ್ಥಿತಿಗೆ ನಾವು ರಕ್ತಹೀನತೆ ಅಥವಾ ಅನೀಮಿಯಾ ಅಂತ ನಾವು ಕರೀತೀವಿ.
0: ಡಾಕ್ಟರ್, ಈಗ ಈ ಒಂದು ರಕ್ತಹೀನತೆ ಅನ್ನೋದು ಯಾವ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ ಅಂತ?
1: ಪ್ರಮುಖವಾಗಿ ನಮಗೆ 4 or 5 ಪ್ರಮುಖ ಕಾರಣಗಳನ್ನ ನಾವು ಗುರುತಿಸಬಹುದು. ರಕ್ತಹೀನತೆ ಅಲ್ಲಿ ಮುಖ್ಯವಾಗಿ ಬರುವಂತದ್ದೇ ಮೊಟ್ಟ ಮೊದಲನೇದು ಒಂದು ಇನ್ಸಫಿಷಿಯಂಟ್ ಇಂಟೇಕ್, ಅಂದ್ರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆ ಆದಂತ ಆಹಾರವನ್ನ ಸೇವಿಸುವಂತದ್ದು. ಅದು ಬೇಕಾದಷ್ಟು ಕಾರಣಗಳಿಗಿರ್ಬೋದು, ಅಂದ್ರೆ ಒಂದು ಆಹಾರದ ಲಭ್ಯತೆ ಮತ್ತು ಗುಣಮಟ್ಟದ ಆಹಾರದ ಲಭ್ಯತೆ ಎರಡೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ಬಹಳಷ್ಟು ಜನರಿಗೆ, ಇನ್ನು ನಮ್ಮ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಆಹಾರದ ಲಭ್ಯತೆ ಒಂದು ಪ್ರಶ್ನೆ, ಆದ್ರೆ ಇರುವಂತ ಆಹಾರ ಎಷ್ಟು ಮಟ್ಟಿ ಗುಣಮಟ್ಟದಿದೆ ಅದು ಕೂಡ ಮುಖ್ಯವಾಗ್ತಾ ಇದೆ. ಇದು ಪ್ರಮುಖವಾಗಿರುವಂತ ಕಾರಣ. ಇನ್ನು ಎರಡನೆಯದು, ಈಗ ಆಹಾರ ಲಭ್ಯ ಇದೆ, ನ್ಯೂಟ್ರಿಯಂಟ್ಸ್ ಅವೈಲೇಬಲ್ ಇದೆ, ಆದ್ರೆ ಒಳಗಡೆ ಅಬ್ಸಾರ್ಪ್ಷನ್ ತೊಂದರೆ ಆಗ್ತಾ ಇದೆ. ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಗೋತಾ ಇದ್ದಾರೆ, ಆದ್ರೆ ಅದು ಸರಿಯಾದ ಪ್ರಮಾಣದಲ್ಲಿ ಅದು ಪಚನ ಆಗ್ತಾ ಇಲ್ಲ, ಒಂದು ದೇಹದೊಳಗೆ ಅಬ್ಸಾರ್ಬ್ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದಷ್ಟು ಕಾರಣಗಳಿರ್ಬೋದು. ಒಂದು ಸೀಲಿಯಾಕ್ ಡಿಸೀಸ್ ಅಂತ ಕರಿತೀವಿ, ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಆಗಿರ್ಬೋದು, ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ಸ್ ಅಂತ ನಾವು ಕರಿತೀವಿ, ಅದು ಕೆಲವರಿಗೆ ಇರುತ್ತದೆ. ಇನ್ನ ಇದು ನ್ಯೂಟ್ರಿಯೆಂಟ್ಸು ಬರೋಬರಿದೆ, ಇನ್ನ ಅಬ್ಸಾರ್ಪ್ಷನ್ನು ಸರಿಯಾಗಿದೆ. ಇನ್ನ ಪ್ರಮುಖವಾಗಿ ಮತ್ತೆ ಕಾರಣ ಅಂತಂದ್ರೆ ಇನ್ಕ್ರೀಸ್ಡ್ ರಿಕ್ವೈರ್ಮೆಂಟ್ಸ್, ಅಂದ್ರೆ ದೇಹದ ಅವಶ್ಯಕತೆ ಹೆಚ್ಚಾಗಿದೆ. ಆ ಹೆಚ್ಚಾಗಿದ್ದಕ್ಕಂಥ ಅವಶ್ಯಕತೆಗೆ ಪೂರಕವಾಗಿ ನಾವು ಪೌಷ್ಟಿಕಾಂಶಗಳನ್ನು ನೀಡ್ತಾ ಇಲ್ಲ. ಮುಖ್ಯವಾಗಿ ಗರ್ಭಿಣಿ ಆಗುವಂಥದ್ದು, ಲ್ಯಾಕ್ಟೇಷನ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ, ಆನಂತರ ರ್ಯಾಪಿಡ್ ಗ್ರೋತ್ ಇರುವಂತಹ ಫೇಸಸ್ ಅಂದ್ರೆ ಅಡಲಸೆಂಟ್ ಪೀರಿಯಡ್ ಅಂದ್ರೆ 10-19 ವಯಸ್ಸಿನ ಮಕ್ಕಳು ಆ ಟೈಮಲ್ಲಿ, ಮತ್ತು ಈ ಎಲ್ಲಾ ಕಾರಣದಲ್ಲಿ

0: ಏನಾಗಿದೆ, ರಕ್ತ ಲಾಸ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ಇನ್ನ ಕೊನೆಯದಾಗಿ ನೋಡೋದಾದ್ರೆ ಹಿಮೋಗ್ಲೋಬಿನೋಪತೀಸ್ ಅಂತ ಕರಿತೀವಿ. ಅಂದ್ರೆ ಕೆಲವರಿಗೆ ಜೆನೆಟಿಕಲಿ ಅವರ ಒಂದು ರಕ್ತದ ಪ್ರಮಾಣ ಉತ್ಪತ್ತಿಯ ಪ್ರಮಾಣದಲ್ಲಿ ನೇರವಾಗಿ ಅದಕ್ಕೆ ತೊಂದರೆ ಆಗಿರುವಂಥದ್ದು, ಅಥವಾ ಉತ್ಪತ್ತಿ ಆದರೂ ಸಹ ಅದು ಬೇಗ ಡಿಸ್ಟ್ರಾಯ್ ಆಗುವಂಥದ್ದು, ಅದು ಆ್ಯಂಟಿಬಾಡೀಸಿಂದ ಆಗಿರ್ಬೋದು ಅಥವಾ ಥ್ಯಾಲಸೀಮಿಯಾ, ಸಿಕ್ಕಲ್ ಸೆಲ್ ಅನೀಮಿಯಾ ಮುಂತಾದಂಥ ಜೆನೆಟಿಕ್ ಕಾರಣಗಳಿಂದ ಆಗಿರುವಂಥದ್ದು. ಸೊ ಪ್ರಮುಖವಾಗಿ ಐದು, ಎರಡು ಕಡಿಮೆ ಆಗ್ತವೆ, ಎರಡು ಹೆಚ್ಚಿಗೆ ಆಗ್ತದೆ, ಕೊನೆಗೆ ಹಿಮೋಗ್ಲೋಬಿನೋಪತಿ. ಎರಡು ಕಡಿಮೆ ಆಗುವಂಥದ್ದು, ಒಂದು ನ್ಯೂಟ್ರಿಯಂಟ್ಸ್ನ ಲಭ್ಯತೆ ಇಲ್ಲದೆ ಇರುವಂಥದ್ದು, ಮತ್ತು ಅಬ್ಸಾರ್ಪ್ಷನ್ ಕಡಿಮೆ ಆಗುವಂಥದ್ದು. ಇನ್ನು ಹೆಚ್ಚಿಗೆ ಆಗಿರುವಂಥದ್ದು, ಒಂದು ಅವಶ್ಯಕತೆ ಹೆಚ್ಚಾಗಿದೆ, ಬ್ಲಡ್ ಲಾಸ್ ಹೆಚ್ಚಾಗಿದೆ, ಕೊನೆಗೆ ಹಿಮೋಗ್ಲೋಬಿನೋಪತಿ. ಹೀಗಾಗಿ ಐದು ಪ್ರಮುಖ ಕಾರಣಗಳು ರಕ್ತಹೀನತೆಯಲ್ಲಿ ನಾವು ನೋಡ್ತಾ ಇದ್ದೇವೆ.
1: ಇದು ಅನುವಂಶೀಯವಾಗಿ ಬರುವಂತಹ ಏನಾದರೂ ಸಾಧ್ಯತೆ ಇದೆಯಾ?
0: ಅನುವಂಶೀಯವಾಗಿ ಬರ್ತದೆ, ಬಟ್ ಅದು ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಕೆಲವೊಂದಿಷ್ಟು ಜಾಗ್ರಫಿಕಲ್ ಏರಿಯಾದಲ್ಲಿ ಅದು ಹೆಚ್ಚು ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಭಾರತದ ಮಧ್ಯಭಾಗದಲ್ಲಿ, ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ, ನಾಗ್ಪುರ ಆ ಭಾಗದಲ್ಲಿ ಮತ್ತು ಟ್ರೈಬಲ್ ಏರಿಯಾದಲ್ಲಿ ಹೆಚ್ಚಾಗಿ ಈ ರೀತಿಯಾಗಿರುವಂತಹ ಸಿಕಲ್ ಸೆಲ್ ಅನೀಮಿಯಾ ಕಂಡು ಬರ್ತಾ ಇದೆ. ಎಲ್ಲ ಕಡೆನೂ ಅದು ಕಾಣಲಿಕ್ಕೆ ನಮಗೆ ಸಿಗುವುದಿಲ್ಲ, ಆದ್ರೆ ಎಲ್ಲಿ ಇರ್ತದಲ್ಲ ಅಲ್ಲಿ ಅದು ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುವಂಥ.
1: ಸರಿಗ, ಈ ಒಂದು ರಕ್ತಹೀನತೆಯನ್ನ ಪತ್ತೆ ಹಚ್ಚೋದಾದ್ರೆ ಒಂದು ವೈದ್ಯಕೀಯ ಪರೀಕ್ಷೆನೆ ಬೇಕಾಗುತ್ತಾ, ಅಥವಾ ಇದರದ್ದೇ ಆದ ಏನಾದರೂ ಲಕ್ಷಣಗಳೇನಾದ್ರೂ ಕಂಡು ಬರುತ್ತಾ?
0: ಹೌದು, ಇದು ವೈದ್ಯಕೀಯ ಪರೀಕ್ಷೆ ಖಂಡಿತವಾಗಿಯೂ ಅವಶ್ಯಕವೇ. ಆದ್ರೆ ರೋಗ ಲಕ್ಷಣಗಳನ್ನ ನಾವು ಪತ್ತೆ ಹಚ್ಚಬೇಕು. ಮನೆಯಲ್ಲಿದ್ದಂತಹ ಹಿರಿಯರು ಅಥವಾ ತಂದೆ ತಾಯಿ, ತಮ್ಮ ಮಕ್ಕಳಲ್ಲಾಗುವಂಥದ್ದು ಅಥವಾ ಹದಿಹರೆಯದಲ್ಲಾಗುವಂಥದ್ದು, ಅದು ಗರ್ಭಿಣಿ ಮಹಿಳೆಯರಾಗುವಂತಹ ಒಂದು ರೋಗ ಲಕ್ಷಣಗಳು ಯಾವುದು ಅಂತಂದ್ರೆ, ಮೊದಲು ಅತಿಯಾಗಿ ಸುಸ್ತಾಗಿರುವಂಥದ್ದು, ಯಾವುದೇ ಕಾರಣವಿಲ್ಲದಲೆ ವಿಪರೀತ ಸುಸ್ತಾಗಿ, ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಚೈತನ್ಯ ಇಲ್ಲದ ಆಗಿರುವಂತಹ ಸ್ಥಿತಿ ಆಗಿರ್ಬೋದು. ನೋಡ್ಲಿಕ್ಕೆ ಅವರು ಬೆಳುಚ್ಕೊಂಡಿರ್ತಾರೆ ಆ ರೀತಿಯಾಗಿ, ಅಂದ್ರೆ ಪೇಲ್, ಕಂಪ್ಲೀಟ್ ಆಗಿ ಅವರು ಬೆಳ್ಳಗಿರುವಂಥದ್ದು. ಆಮೇಲೆ ನಮ್ಮ ಉಗುರಿನ ಬಣ್ಣ ಸಾಮಾನ್ಯವಾಗಿ ಅದು ಲೈಟ್ ಪಿಂಕಿಶ್ ಕಲರ್ ಇರ್ತದೆ, ಆದ್ರೆ ಅದು ಕೂಡ ಬೆಳ್ಳಗಾಗಿರುವಂಥದ್ದು ಹೀಗೆ. ಆಮೇಲೆ ನಾಲಿಗೆ ಪ್ಲೇನ್ ಆಗಿ ಬಾಲ್ಡ್ ಆಗಿರುವಂಥದ್ದು, ಈ ರೀತಿಯಾಗಿ ಕೆಲವೊಂದಿಷ್ಟು ರೋಗ ಲಕ್ಷಣಗಳನ್ನ ಸ್ವತಃ ವೈದ್ಯರು ನೋಡಿರ್ಬೋದು ಅಥವಾ ಮನೆಯಲ್ಲೂ ಕೂಡ ಆ ರೀತಿಯಾಗಿರುವಂತಹ ಒಂದು ರೋಗ ಲಕ್ಷಣಗಳು ಕಂಡು ಬರ್ತಾ ಇರಬಹುದು. ಆದ್ರೆ ಒಂದು ತಿಳ್ಕೋಬೇಕು, ಈ ರಕ್ತಹೀನತೆಯ ರೋಗ ಲಕ್ಷಣಗಳು ಬಹಳ ನಾನ್ ಸ್ಪೆಸಿಫಿಕ್ ಆಗಿರ್ತವೆ. ಯಾವುದೇ ನಿರ್ದಿಷ್ಟವಾಗಿ ಇದನ್ನೇ, ಇದು ಹೀಗೆ, ಇದು ಇದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಎನಿ ವೇಗ್ ಸಿಂಪ್ಟಮ್ಸ್ ಇರಬಹುದು. ಹಾಗಾಗಿ ಮುಖ್ಯವಾಗಿ ಫೆಟೀಗ್ ಮತ್ತು ಕೆಲವರಿಗೆ ಹೇರ್ ಲಾಸ್, ತಲೆ ಕೂದಲು ಉದುರುವಿಕೆ ಕೂಡ ಆಗಿ ಕಂಡು ಬರಬಹುದು. ಹಾಗೆ ವಿವಿಧ ರೀತಿಯಾದಂತಹ ಒಂದು ರೋಗ ಲಕ್ಷಣಗಳನ್ನ ನಾವು ಕಂಡು ಬರ್ತಾ ಇದ್ದೇವೆ ಇದನ್ನ. ಹಾಗಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟಾಗ ಅದು ಖಾತ್ರಿ ಆಗ್ತದೆ. ಯಾವ ರೀತಿಯಾಗಿ ವೈದ್ಯರು ಗುಣಲಕ್ಷಣಗಳನ್ನು ನೋಡುತ್ತಾರೆ, ಶರೀರದ ಮೇಲ್ಭಾಗದಲ್ಲಿ ಉಂಟಾಗಿರುವಂತಹ ಬದಲಾವಣೆಗಳು, ಅದು ತಲೆಯಿಂದ ಹಿಡಿದು, ಅಂದ್ರೆ ತಲೆ ಕೂದಲಿಂದ ಹಿಡಿದು ಕಣ್ಣಿನ ಕಂಜಂಕ್ಟೈವಲ್ ಪ್ಯಾಲರ್ ಆಗಿರ್ಬೋದು, ನಾಲಿಗೆಯನ್ನು ನೋಡೋದಾಗಿರ್ಬೋದು, ಉಗುರನ್ನ ಅಥವಾ ನಮ್ಮ ಅಂಗೈಯನ್ನು ನೋಡೋದ್ರ ಮುಖಾಂತರವಾಗಿ ಈ ರೀತಿಯಾಗಿ ರೋಗ ಇರುವಂತದ್ದನ್ನ, ಸಾಧ್ಯತೆಗಳನ್ನ ಹೆಚ್ಚಾಗಿ ಗಮನಿಸಿ ನಂತರದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಯಾಕೆ ಇನ್ವೆಸ್ಟಿಗೇಷನ್ ಬೇಕು ಅಂತಂದ್ರೆ, ಯಾವ ಪ್ರಮಾಣದಲ್ಲಿ ರಕ್ತಹೀನತೆ ಆಗಿದೆ ಅನ್ನೋದನ್ನು ಗುರುತಿಸ್ತಿದ್ರೆ ನಾವು ಹೇಗೆ ಚಿಕಿತ್ಸೆ ಕೊಡಬೇಕು, ಯಾವ ರೀತಿಯಾಗಿ ಅದನ್ನ ಒಂದು ಪೌಷ್ಟಿಕಾಂಶಗಳ ಕೊರತೆಯನ್ನು ಸರಿದೂಗಿಸಬೇಕು ಅನ್ನೋದನ್ನು ನಮಗೆ ನಿರ್ಧಾರ ಮಾಡಬೇಕು ಅಂತಂದರೆ ನಮಗೆ ಅತ್ಯಂತ ಅವಶ್ಯಕವಾಗಿ ಅದರ ಒಂದು ತಪಾಸಣೆ ಬಹಳ ಅಗತ್ಯ. ಹಾಗಾಗಿ ಮುಖ್ಯವಾಗಿ ನಾವು ಮಾಡುವಂಥದ್ದು ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಂತಂದರೆ ಎಷ್ಟು ಹಿಮೋಗ್ಲೋಬಿನ್ ವ್ಯಕ್ತಿಯಲ್ಲಿದೆ ಅಂತ. ಆದರೆ ಈ ಹಿಮೋಗ್ಲೋಬಿನ್ ಒಂದೇ ಒಂದು ನಮ್ಮ ಇಡೀ ಚಿಕಿತ್ಸೆಗೆ ಒಂದು ರಹದಾರಿ ಅಂತ ನಾವು ಇವತ್ತು ಗುರುತಿಸ್ಕೊಂಡಿದ್ದೇವೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ. ಆದರೆ ಅಷ್ಟು ಮಾತ್ರ ಸಾಕಾಗ್ತಾ ಇಲ್ಲ ಇವತ್ತಿನ ದಿನಮಾನದಲ್ಲಿ. ಇವತ್ತು ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಸಹ ಐರನ್ ಡಿಫಿಷಿಯನ್ಸಿ ಅನ್ನುವಂಥದ್ದು ಒಂದು ರೀತಿಯಾದಂಥ ಒಂದು ಹಿಡನ್ ಪ್ರಾಬ್ಲಮ್ ಆಗಿ ನಮ್ಮ ನಡುವೆ ತುಂಬಾ ಇದೆ. ಬಹಳಷ್ಟು ಜನರಿಗೆ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಸಹ ಐರನ್ ಡಿಫಿಷಿಯನ್ಸಿ ತುಂಬಾ ಕೊರತೆ ಇದೆ. ಹಾಗಾಗಿ ಐರನ್ ಇಂಡೈಸಿಸ್ ಮತ್ತು RBC ಇಂಡೈಸಿಸ್ ಅಂತ ನಾವು ಮಾಡ್ತೀವಿ. ಅಂದ್ರೆ ಒಂದು ಕೆಂಪು ರಕ್ತ ಕಣಗಳ ಒಂದು ರಚನೆ, ಅದರ ಒಂದು ಅಳತೆ, ಅದು ಯಾವ ರೀತಿಯಾಗಿ ಇದೆ, ಪ್ಲಸ್ ಅದರ ಜೊತೆಗೆ ಐರನ್, ಸೀರಮ್ ಐರನ್, ಐರನ್ ಬೈಂಡಿಂಗ್ ಕೆಪಾಸಿಟಿ, ಫೆರಿಟಿನ್ ಇತ್ಯಾದಿಯಾಗಿ ತಪಾಸಣೆಯನ್ನು ಮಾಡಿದಾಗ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮಗೆ ಸಹಾಯಕ ಆಗುತ್ತೆ.
1: ಸರಿ, ಈಗ ದೇಹದಲ್ಲಿ ಸಾಮಾನ್ಯವಾಗಿ ಎಷ್ಟಿರಬೇಕಾಗುತ್ತೆ ಹಿಮೋಗ್ಲೋಬಿನ್ ಪ್ರಮಾಣ ಅಂತ?
0: ವಿಶ್ವ ಆರೋಗ್ಯ ಸಂಸ್ಥೆಯವರು ಇದರ ಬಗ್ಗೆ ಸಮಗ್ರವಾಗಿ ಒಂದು ಚಿಂತನೆಯನ್ನು ಮಾಡಿ ಒಂದು ವಿಶ್ವ ಮಟ್ಟದಲ್ಲಿ ಅದಕ್ಕೊಂದಿಷ್ಟು ನಾರ್ಮ್ಸ್ ಅನ್ನ ಅವರು ಕೊಟ್ಟಿದ್ದಾರೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ವಯಸ್ಸಿನಿಂದ ವಯಸ್ಸಿಗೆ ಅವರ ಒಂದು ಬದಲಾವಣೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಇದು ಬದಲಾವಣೆ ಆಗ್ತಾ ಇದೆ. ಪ್ರಾರಂಭದಿಂದ ನಾವು ನೋಡ್ತಾ ಹೋದ್ರೆ 6 ತಿಂಗಳಿನಿಂದ 5 ವರ್ಷದ ಒಳಗಿನ ಮಗುಗೆ 11 ಗ್ರಾಂ ಪರ್ ಡೆಸಿಲೀಟರ್ ಅದು

0: ಆಫ್. ಅಂದ್ರೆ 11 ಮೇಲಿದ್ರೆ ಅದು ನಾರ್ಮಲ್ ಅಂತ ಕರಿತೀವಿ, 11 ಒಳಗಿದ್ರೆ ಅದು ಅನೀಮಿಯಾ ಅಂತ ಕರಿತೀವಿ. ಅದೇ ರೀತಿಯಾಗಿ ಗರ್ಭಿಣಿ ಮಹಿಳೆಯರಿಗೂ ಕೂಡ ಇದೇ ನಾರ್ಮ್ ಅನ್ವಯ ಆಗತ್ತೆ, ಅಂದ್ರೆ 11. ಆ ನಂತರದಲ್ಲಿ ಮುಖ್ಯವಾಗಿ ಹದಿಹರೆಯದವರಲ್ಲಿ, ಹದಿಹರೆಯದಂತ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ, ಅವರಿಗೆ 12 ಅವರು ಕೂರಿಸಿದ್ದಾರೆ. ಅಂದ್ರೆ ಈ ಹದಿಹರೆಯದವರಲ್ಲಿ 12 ಕಡಿಮೆ ಇತ್ತು ಅಂದ್ರೆ ಅದು ಅನೀಮಿಯಾ, ನಂತರದಲ್ಲಿ ಹೆಚ್ಚಿಗೆ ಇತ್ತು ಅಂದ್ರೆ ಅದು ನಾರ್ಮಲ್. ಅದೇ ರೀತಿಯಾಗಿ ವಯಸ್ಕರಲ್ಲಿ, ನಾನ್ ಪ್ರೆಗ್ನೆಂಟ್ ವುಮನ್ ಅಲ್ಲಿ ಅದು ಕೂಡ 12 ಕಟ್ ಆಫ್ ಇದೆ. ಗಂಡು ಮಕ್ಕಳಲ್ಲಿ 13 ಕಟ್ ಆಫ್ ಇದೆ, ಅಂದ್ರೆ 13 ಒಳಗಡೆ ಇದ್ರೆ, 12 ಒಳಗಡೆ ಇದ್ರೆ. ಯಾಕೆ ಕಡಿಮೆ ಕಟ್ ಆಫ್ ಇದೆ ಮಹಿಳೆಯರಿಗೆ ಅಂದ್ರೆ, ಮಂತ್ಲಿ ಮೆನ್ಸ್ಟ್ರಲ್ ಬ್ಲಡ್ ಲಾಸ್ ಅನ್ನ ಗಣನೆಗೆ ತೆಗೆದುಕೊಂಡು 12 ಅವರು ಗುರುತಿಸಿದ್ದಾರೆ. ಇನ್ನು 11 ರಿಂದ 10 ವರೆಗೂ ನಾವು ಮೈಲ್ಡ್ ಅನೀಮಿಯಾ ಅಂತ ಕರಿತೇವೆ, 10 ರಿಂದ 7 ವರೆಗೆ ಮಾಡರೇಟ್ ಅನೀಮಿಯಾ ಅಂತ ಕರಿತೇವೆ. ಎಲ್ಲರಿಗೂ ಲೆಸ್ ದನ್ 7 grams ಹೋಯ್ತು ಅಂದ್ರೆ ಅದು ಸಿವಿಯರ್ ಅನೀಮಿಯಾ ಅಂತ ನಾವು ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಈ ಕ್ಲಾಸಿಫಿಕೇಶನ್ ಅನ್ನ ಎಲ್ಲರೂ ಅದನ್ನ ಒಪ್ಪಿಕೊಂಡಿದ್ದಾರೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅವಿನಾಶ್ ಕವಿ ಅವರು. ಇವರು ರಕ್ತಹೀನತೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸರಿ, ಇವಾಗ ತಾವು ಹೇಳ್ತಾ ಇದ್ರಿ, ಇವಾಗ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಪೋಷಕಾಂಶದ ಕೊರತೆ ಉಂಟಾಗುತ್ತೆ ಹೆಚ್ಚಾಗಿ ಅಂತ ಹೇಳಿದ್ರಿ. ಹಾಗಿದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ರಕ್ತಹೀನತೆ ಉಂಟಾದಾಗ ಯಾವೆಲ್ಲ ತೊಂದರೆಗಳು ಕಾಣಿಸ್ಕೊಳ್ಬಹುದು ಅಂತ?
0: ಈ ಎಲ್ಲಾ ಅಂಶಗಳು, ಮುಖ್ಯವಾಗಿ ರಕ್ತಹೀನತೆ, ಬಹಳಷ್ಟು ಅದು ಊಮ್ ಟು ಟೂಂಬ್ ಅಂತ ಕರಿತೀವಿ, ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ನಾವು ಬದುಕಿರುವವರೆಗೂ ನಮಗೆ ಇದು ನಮ್ಮ ಸಮುದಾಯದಲ್ಲಿ ಕಂಡು ಬರುವಂತ ಒಂದು ಪ್ರಮುಖವಾಗಿರುವಂತ ಒಂದು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಸರ್ಕಾರದ ಮಟ್ಟದಲ್ಲಿ, ರಾಷ್ಟ್ರೀಯ ಕಾರ್ಯಕ್ರಮಗಳ ಮಟ್ಟದಲ್ಲಿ ಪ್ರಮುಖವಾಗಿ ನಾವು ಫೋಕಸ್ ಮಾಡುವಂಥದ್ದು ರಕ್ತಹೀನತೆ, ಅದು ಗರ್ಭಾವಸ್ಥೆಯಲ್ಲಿ ಆಗುವಂಥದ್ದು ಪ್ರೆಗ್ನೆನ್ಸಿ ಅನೀಮಿಯಾ ಅಂತ ನಾವು ಕರಿತೀವಿ. ಈ ಪ್ರೆಗ್ನೆನ್ಸಿ ಅನೀಮಿಯಾದಲ್ಲಿ ಕಟ್ ಆಫ್ ಆಲ್ರೆಡಿ ಹೇಳಿದ ಹಾಗೆ ಅದು 11 grams ಇರುತ್ತೆ. ಈ ಒಂದು ಗರ್ಭಾವಸ್ಥೆಯಲ್ಲಿ ಅನೀಮಿಯಾ ಉಂಟಾಗುವಂಥದ್ದು, ಒಂದು ಪೌಷ್ಟಿಕಾಂಶಗಳ ಕೊರತೆಯಿಂದ ಉಂಟಾಗಬಹುದು, ಒಂದು ಪ್ರಮುಖವಾಗಿ. ಎರಡನೇದು, ಅದು ಡೈಲ್ಯೂಷನಲ್ ಅನೀಮಿಯಾ ಅಂದ್ರೆ ಫಿಸಿಯೋಲಾಜಿಕಲಿ ಬಾಡಿಯಲ್ಲಿ ಏನು ಬದಲಾವಣೆ ಆಗ್ತದೆ ಅಂದ್ರೆ ಏನು ನಮ್ಮ ಗರ್ಭಾವಸ್ಥೆಯಲ್ಲಿ ಆಗುವಂತ ಬದಲಾವಣೆಯಿಂದ ಕೂಡ ಅನೀಮಿಯಾ ಆಗುವಂಥದ್ದು. ಹಾಗಾಗಿ ಇವನ್ ನಿಮ್ಮ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಸಹ ಐರನ್ ಡಿಫಿಷಿಯನ್ಸಿ ಆಗುವಂಥದ್ದು ಬಹಳಷ್ಟು ಜನರಿಗೆ ಕಂಡು ಬರುವಂಥದ್ದು. ಹಾಗಾಗಿ ಅವರಿಗೆ ಆ ಒಂದು ಸಪ್ಲಿಮೆಂಟೇಷನ್, ಐರನ್ ಸಪ್ಲಿಮೆಂಟೇಷನ್ ಒಂದು ಅವಶ್ಯಕವಾಗಿ ಬೇಕಾಗ್ತಾ ಇದೆ. ಯಾಕೆ ಇಷ್ಟೊಂದು ನಾವು ಪ್ರೆಗ್ನೆನ್ಸಿ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಬೇಕಾಗಿದೆ ಅಂತಂದ್ರೆ, ಅಲ್ಲಿ 2 ಒಂದು ಪ್ರಶ್ನೆ, ಒಂದು ತಾಯಿ ಮತ್ತು ಮಗು. ಈಗ ಬಹಳಷ್ಟು ಜಾಗತಿಕ ಮಟ್ಟದಲ್ಲಿ ಅಧ್ಯಯನಗಳು ನಡೆದಿದ್ದಾವೆ. ನಮ್ಮ ಒಂದು ಬೆಳಗಾವಿಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಸಂಶೋಧನಾ ಘಟಕ ಏನಿದೆ, ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರೆಗ್ನೆನ್ಸಿ ಅನೀಮಿಯಾ ಅಂದ್ರೆ ಮುಖ್ಯವಾಗಿ ಈ ಗರ್ಭಿಣಿ ಮಹಿಳೆಯರಲ್ಲಿ ಕಂಡು ಬರುವಂತ ರಕ್ತಹೀನತೆ ಬಗ್ಗೆ ವಿಶೇಷವಾದಂತ ಜಾಗತಿಕ ಮಟ್ಟದ ಅಧ್ಯಯನಗಳು ನಡೆದಿದ್ದಾವೆ. ಅಂದ್ರೆ ಹದಿಹರೆಯ, ಗರ್ಭಾವಸ್ಥೆ ಮತ್ತು ಗರ್ಭಾವಸ್ಥೆ ನಂತರ ಪ್ರಸವಾನಂತರದ ರಕ್ತಹೀನತೆ ಬಗ್ಗೆ ಬಹಳಷ್ಟು ಜಾಗತಿಕ ಮಟ್ಟದ ಅಧ್ಯಯನಗಳು ನಡೆದಿದ್ದಾವೆ. ಅದು ಈಗಾಗಲೇ ಅದು ಜಾಗತಿಕ ವಿದ್ಯಮಾನಗಳಲ್ಲಿ ಎಲ್ಲರಿಗೂ ಪರಿಚಿತವಾಗಿರುವಂತಹ ಸಂಗತಿನೇ ಆಗಿದೆ. ಇಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಅನೀಮಿಯಾ ಉಂಟಾದಾಗ, ಒಂದು ಆಕೆಗೆ ಮಗುವಿನ ಒಂದು ಬೆಳವಣಿಗೆ ಮೇಲೆ ನೇರವಾಗಿ ದುಷ್ಪರಿಣಾಮ ಬೀರ್ತಾ ಇದೆ ರಕ್ತಹೀನತೆಯಿಂದಾಗಿ, ಮತ್ತು ತಾಯಿಗೆ ರಕ್ತಹೀನತೆ ಇದ್ದಾಗ ಸಹಜವಾಗಿ ಅವಳ ಒಂದು ದೇಹದ ಒಂದು ಬದಲಾವಣೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ, ಮತ್ತು ಈ ಒಂದು ಡೆಲಿವರಿ ಸಂದರ್ಭದಲ್ಲಿ ಆಕೆಗೆ ಅತಿ ಹೆಚ್ಚು ರಕ್ತಸ್ರಾವ ಉಂಟಾಗಬಹುದು ಮತ್ತು ಇತ್ಯಾದಿ ಬೇರೆ ಆರೋಗ್ಯ ಸಮಸ್ಯೆಗಳು, BP ಮುಂತಾದಂತ ಹೆಚ್ಚಿಗೆ ಆಗುವಂಥದ್ದನ್ನು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಈ ಮಗುವಿನ ಮೇಲೆ ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಕರಿತೀವಿ, ಅಂದ್ರೆ ಮಗುವಿನ ಸಮಗ್ರವಾದಂತಹ ಬೆಳವಣಿಗೆ ಮೇಲೆ ಅದು ಕುಂಠಿತವಾಗ್ತಾ ಇದೆ. ಹಾಗಾಗಿ ಕಡಿಮೆ ತೂಕದ ಮಕ್ಕಳು ಜನಿಸುವಂಥದ್ದು, ಲೋ ಬರ್ತ್ ವೇಟ್ ಬೇಬೀಸ್, less than 2.5 kgs, 2.5 kg ಕಡಿಮೆ ತೂಕದ ಮಕ್ಕಳು ಹುಟ್ಟುವಂಥದ್ದು ನವಜಾತ ಶಿಶು. ಯಾವ ಮಗು ಈ ರೀತಿಯಾಗಿ ಲೋ ಬರ್ತ್ ವೇಟ್ ಅಥವಾ ಪ್ರೀ ಟರ್ಮ್ ಬರ್ತ್ ಅವಧಿ ಪೂರ್ವವಾಗಿ ಜನಿಸುವಂಥದ್ದು, ಲೋ ಬರ್ತ್ ವೇಟ್ ಇಂತ ಜನಿಸುವಂಥದ್ದು, ರಕ್ತಹೀನತೆ ಉಂಟಾದಾಗ ಇನ್ಫೆಕ್ಷನ್ ಜಾಸ್ತಿ ಆಗುವಂಥದ್ದು, ಅಂತ ಮಕ್ಕಳಿಗೆ ಆ ಮಗುವಿನ ಮರಣ ಪ್ರಮಾಣ ಹೆಚ್ಚಿಗೆ ಆಗುವಂತಹ ಸಂದರ್ಭಗಳು ಇದ್ದಾವೆ. ಒಂದು ತಾಯಿ ಮರಣದ ಮೇಲೂ, ತಾಯಿ ಮರಣ ಪ್ರಮಾಣ ಹೆಚ್ಚಿಸುತ್ತದೆ ಈ ಒಂದು ರಕ್ತಹೀನತೆ. ನಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ಭಾರತದಲ್ಲಿ ಆಗುವಂತಹ ಮೆಟರ್ನಲ್ ಡೆತ್, ತಾಯಿಯ ಮರಣ, ಗರ್ಭಾವಸ್ಥೆ ಆಗಿರ್ಬೋದು, ಗರ್ಭಾವಸ್ಥೆ ಕೊನೆಗೊಳ್ಳುವಾಗ ಆಗಿರ್ಬೋದು ಅಥವಾ ಪ್ರಸವ ನಂತರದಲ್ಲಾಗಿರ್ಬೋದು, 5 ಒಬ್ಬರು ನೇರವಾಗಿ ರಕ್ತಸ್ರಾವದಿಂದ ಅವರು ಮರಣವನ್ನು ಹೊಂದ್ತಾ ಇದ್ದಾರೆ ಇವತ್ತಿಂಕು ಕೂಡ. ಜೊತೆಗೆ ಇಂಡೈರೆಕ್ಟ್ ಆಗಿ ರಕ್ತಹೀನತೆಯಿಂದ ರಕ್ತಸ್ರಾವ ಹೆಚ್ಚಾಗಿ ಮರಣ ಆಗುವಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ರಕ್ತಹೀನತೆ ತಾನು ಡೈರೆಕ್ಟ್ ಆಗಿ ಅದು ಮೆಟರ್ನಲ್ ಡೆತ್ತಿಗೆ ಅದು ಕಾರಣವಾದರೂ ಸಹ ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ಕಾರಣಗಳಿಂದ ಮೆಟರ್ನಲ್ ಡೆತ್ತಿಗೆ ಕಾರಣವಾಗ್ತಾ ಇದೆ. ಇದು ಪ್ರಮುಖವಾಗಿರುವಂತ ಅಂಶ. ಇನ್ನು ಮಕ್ಕಳಿಗೆ ಅದರ ಒಂದು ಓವರ್ಆಲ್ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ಲೋ ಬರ್ತ್ ವೇಟ್ ಜಾಸ್ತಿ ಆಗ್ತಾ ಇದೆ, ಆ ತನ್ಮೂಲಕವಾಗಿ ನ್ಯೂನೆಟಲ್ ಡೆತ್ ನವಜಾತ ಶಿಶು ಮರಣ, ಸ್ಟಿಲ್ ಬರ್ತ್ ಅಂದ್ರೆ ನಿರ್ಜೀವ ಜನನ, ಮತ್ತು ಇನ್ಫೆಂಟ್ ಡೆತ್ ಒಂದು ವರ್ಷದ ಒಳಗಿನ ಒಂದು ಮಕ್ಕಳ ಒಂದು ಮರಣ, ಇವೆಲ್ಲವಕ್ಕೂ ಅನೀಮಿಯಾ ಒಂದು ಪ್ರಮುಖವಾಗಿ ಕಾರಣವಾಗಿ ಗೋಚರಿಸ್ತಾ ಇದೆ ಇವತ್ತಿನ ದಿನಮಾನದಲ್ಲಿ. ಆಮೇಲೆ ಪ್ರಮುಖವಾಗಿ ಇವತ್ತು ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾವ ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾಳೋ, ಅದರಲ್ಲೂ ಐರನ್ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೋ, ಅವಳಿಗೆ ಹುಟ್ಟುವಂತ ಮಗುವಿನ ಮೆದುಳಿನ ಬೆಳವಣಿಗೆ ಮೇಲೆ ನೇರವಾಗಿ ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರುವಂತಹ ಅಧ್ಯಯನಗಳು ನಮ್ಮ ಬೆಳಗಾವಿಯ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ಸಂಶೋಧನಾ ಘಟಕದಲ್ಲಿ ಬಹಳ ಯಶಸ್ವಿಯಾಗಿ ನಿರ್ವಹಿಸಿ ಇವತ್ತು ಜಾಗತಿಕ ಮಟ್ಟದ ಒಂದು ಮನ್ನಣೆಗೂ ಕೂಡ ಅದು ಪಾತ್ರವಾಗಿದೆ.
1: ಸರಿ ಪಗ್ಗ, ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ರಕ್ತಹೀನತೆ ಕಂಡು ಬಂದ್ರೆ ಅವರಿಗೆ ಯಾವ ರೀತಿ ಆರೈಕೆ ಮಾಡಬೇಕಾಗುತ್ತೆ, ಊಟೋಪಚಾರ ಯಾವ ರೀತಿ ಇರಬೇಕು ಅಂತ?
0: ಈಗ ಒಂದು ಪ್ರಮುಖವಾಗಿ ನಾನು ಅದ್ಲೇ ಅವಾಗಲೇ ಹೇಳಿದೆ, ಈಗ ಒಂದು ಗರ್ಭಾವಸ್ಥೆಯಲ್ಲಿ ನಮಗೆ ಸ್ಕೇಲ್ ಗ್ರೇಡಿಂಗ್ ಆಫ್ ಅನೀಮಿಯಾ ಅಂತ ನಾವು, ಮೈಲ್ಡ್ ಅನೀಮಿಯಾ, ಮಾಡ್ರೇಟ್ ಅನೀಮಿಯಾ ಮತ್ತು ಸಿವಿಯರ್ ಅನೀಮಿಯಾ. ನಾನು ಸಿವಿಯರ್ ಇಂದ ಬರ್ತೇನೆ. ಸಿವಿಯರ್ ಅನೀಮಿಯಾ ಆದಾಗ ಪ್ರಮುಖವಾಗಿ ಅಲ್ಲಿ ಬಹಳಷ್ಟು ದೇಹದಲ್ಲಿ ಬದಲಾವಣೆ, ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತಿರೋದ್ರಿಂದ ತಕ್ಷಣದಲ್ಲೇ ಅದನ್ನು ಕರೆಕ್ಷನ್ ಮಾಡಬೇಕು. ಅದಕ್ಕಾಗಿ ನಾವು ನೇರವಾಗಿ ರಕ್ತವನ್ನು ಹಾಕುವಂಥದ್ದು, ಪ್ಯಾಕ್ಸೆಲ್ ವಾಲ್ಯೂಮ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ನಾವು ರೆಕಮೆಂಡ್ ಮಾಡ್ತೇವೆ. ಆ ನಂತರದಲ್ಲಿ ಉಳಿದೆಲ್ಲ ಅದು ನಡೆಯುತ್ತೆ. ಇನ್ನು ಮಾಡ್ರೇಟ್ ಅನೀಮಿಯಾ ಅಂದರೆ ಈ ಒಂದು 7-10 grams ಅವಾಗ ನಾವು ಐ ವಿ ಐರನ್ನನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಐ ವಿ ಐರನ್ನಲ್ಲಿ ಬಹಳಷ್ಟು ವಿಧವಾಗಿರುವಂಥ ಐ ವಿ ಐರನ್ ಇದೆ. ಹಾಗಾಗಿ ಭಾರತ ಸರ್ಕಾರದ ಅನೀಮಿಯಾ ಮುಕ್ತ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೂ ಕೂಡ ಐ ವಿ ಐರನ್ ಕೂಡ ಲಭ್ಯ ಇದೆ. ಅದು ಐರನ್ ಸುಕ್ರೋಸ್ ಆಗಿರ್ಬೋದು, ಐ ವಿ ಡೆರಿಸೋಮಾಲ್ಟೋಸ್ ಆಗಿರ್ಬೋದು, ಮತ್ತು ಫೆರಿಕ್ ಕಾರ್ಬಾಕ್ಸಿ ಮಾಲ್ಟೋಸ್ ಅಂತ ಈ ರೀತಿಯಾಗಿ ಬೇರೆ ಬೇರೆ ಮಾಲಿಕ್ಯೂಲ್ ಇದಾವೆ. ಕೆಲವೊಂದಿಷ್ಟು ಶಾರ್ಟ್ ಆಕ್ಟಿಂಗ್ ಇದಾವೆ, ಕೆಲವು ಲಾಂಗ್ ಆಕ್ಟಿಂಗ್. ಒಂದೇ ಇಂಜೆಕ್ಷನ್ನಿಂದ ನಾವು ಇಡೀ ಗರ್ಭಾವಸ್ಥೆಯ ಒಟ್ಟು ಐರನ್ ರಿಕ್ವೈರ್ಮೆಂಟ್ಸನ್ನು ನಾವು ಸಂಪೂರ್ಣವಾಗಿ ಅಟ್ ಒಂದೇ ಸಮಯದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಲ್ಲೇ ನಾವು ನೇರವಾಗಿ ಗರ್ಭಿಣಿ ಮಹಿಳೆಯರಿಗೆ ಅಥವಾ ಪ್ರಸವಾನಂತರದಲ್ಲಿ ಕೊಡಬಹುದು. ಇದು ಈ ಒಂದು ಐ ವಿ ಐರನ್ ಕೊಡುವಂಥದ್ದು ನಾವು ಇಲ್ಲಿ ಮಾಡ್ರೇಟ್ ಅನೀಮಿಯಾದಲ್ಲಿ ನೋಡ್ತೀವಿ. ಇನ್ನು ಮೈಲ್ಡ್ ಅನೀಮಿಯಾದಲ್ಲಿ ನಾವು ಹೆಚ್ಚಿಗೆ ಓರಲ್ ಟ್ಯಾಬ್ಲೆಟ್ಸನ್ನು ನಾವು ಕೊಡ್ತೇವೆ, 60 mg ಫೆರಸಲ್ಫೇಟ್ ಪ್ಲಸ್ ನಮಗೆ ಫೋಲಿಕ್ ಆಸಿಡ್, ಈ ಎರಡು ಕೂಡ ಕಾಂಬಿನೇಷನ್ ಆಗಿರುವಂತಹ ಐರನ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಇದು 2 tablets ಅನ್ನು ಕೊಡಬೇಕು ದಿನಕ್ಕೆ. ಇದು ಮೈಲ್ಡ್ ಅನೀಮಿಯಾ. ಕೆಲವರು ಮಾಡ್ರೇಟ್ ಅನೀಮಿಯಾಗೂ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ, ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡೋರು ಇದ್ದಾರೆ, ಅದು ಅವರವರ ಒಂದು ವಿವೇಚನೆಗೆ ಬಿಟ್ಟಿದ್ದು, ಅವರವರ ಒಂದು ಪರಿಸ್ಥಿತಿಗೆ ಬಿಟ್ಟಿದ್ದು. ಆದರೆ ಮುಖ್ಯವಾಗಿ ಗೈಡ್ಲೈನ್ಸ್ ಈ ರೀತಿ ಹೇಳುತ್ತೆ, ಮೈಲ್ಡ್ ಅನೀಮಿಯಾಗೆ ಒಂದು ಟ್ಯಾಬ್ಲೆಟ್ಸ್, ಮಾಡ್ರೇಟ್ ಅನೀಮಿಯಾಗೆ ಐ ವಿ ಐರನ್, ಮತ್ತು ಸಿವಿಯರ್ ಅನೀಮಿಯಾಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫಾಲೋಡ್ ಬೈ ಐ ವಿ ಐರನ್ ಮತ್ತು ಟ್ಯಾಬ್ಲೆಟ್ಸ್ ಇತ್ಯಾದಿ. ಅಲ್ಲಿ ಮುಖ್ಯವಾಗಿ ಇದೆಲ್ಲದರ ಜೊತೆಗೆ ಪೌಷ್ಟಿಕಾಂಶಗಳನ್ನು ನಾವು ಸಮರ್ಪಕವಾಗಿ ಕೊಡಬೇಕು. ಇಲ್ಲಿ ಎರಡು, ಒಂದು ಹೀಮ್ ಐರನ್ ಮತ್ತು ನಾನ್ ಹೀಮ್ ಐರನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ರಕ್ತಹೀನತೆ ಆದಾಗ ಬರೀ ಐರನ್ ಸಪ್ಲಿಮೆಂಟೇಷನ್ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಅದರ ಜೊತೆಗೆ ಐರನ್ ಜೊತೆಗೆ ನಮಗೆ ಪ್ರೋಟೀನ್ ಸಹ ಅಷ್ಟೇ ಅವಶ್ಯಕ. ನೀವು ಪ್ರೋಟೀನ್ ಇಲ್ಲ ಅಂದರೂ ಅದು ಹಿಮೋಗ್ಲೋಬಿನ್ ಆಗಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಒಟ್ಟಾರೆ ಪೌಷ್ಟಿಕಾಂಶಗಳ ಒಂದು ಆರೈಕೆಯೂ ಆಗಬೇಕು, ಐರನ್ ರಿಚ್ ಫುಡ್ಡು ಇರಬೇಕು. ಐರನ್ ರಿಚ್ ಫುಡ್ಸ್ ಅಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಎರಡು, ಒಂದು ಹೀಮ್ ಐರನ್. ಹೀಮ್ ಐರನ್ ಯಾವತ್ತು ಅನಿಮಲ್ ಪ್ರಾಡಕ್ಟ್ಸ್ ನಲ್ಲಿ ಹೆಚ್ಚಿಗೆ ಇರ್ತದೆ, ಮತ್ತು ನಾನ್ ಹೀಮ್ ಐರನ್ ಇದೆ, ಇದು ವೆಜಿಟೇರಿಯನ್ಸ್ ಅಲ್ಲಿ ಕಂಡು ಬರುವಂಥದ್ದು. ಹಾಗಾಗಿ ವೆಜಿಟೇರಿಯನ್ ಅಲ್ಲಿ ಐರನ್ ರಿಚ್ ಫುಡ್ಸ್ ಯಾವುದು ಅಂತಂದ್ರೆ ಪ್ರಮುಖವಾಗಿ ಈ ಬೇಳೆ ಕಾಳುಗಳು, ಚನಾ, ರಾಜ್ಮಾ ಮತ್ತು ಸೋಯಾಬೀನ್ ಇತ್ಯಾದಿಯಾಗಿ, ಆನಂತರ ಈ ಪಂಪ್ಕಿನ್ ಸೀಡ್ಸ್, ಆನಂತರ ನಿಮ್ಮ ಬಾದಾಮಿ ಮತ್ತು ಈ ಚಿಯಾ ಸೀಡ್ಸ್ ಇತ್ಯಾದಿಯಾಗಿ. ಇನ್ನು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಮುಖ್ಯವಾಗಿ ಪಾಲಕ್, ಆಮೇಲೆ ಮೆಂತೆ ಮತ್ತು ಈ ಒಂದು ಮಸ್ಟರ್ಡ್ ಲೀವ್ಸ್ ಅಂತ ಏನು ಕರಿತೀವಲ್ಲ, ಅಂದರೆ ಸಾಸಿವೆ ಸೊಪ್ಪು, ಸೊ ಈ ಎಲ್ಲ ಮತ್ತು ಬ್ರೋಕೋಲಿ ಇತ್ಯಾದಿಯ ಕೆಲವರು ಅದನ್ನು ಕೂಡ ಬಳಸ್ತಾ ಇದ್ದಾರೆ. ಆನಂತರ ಈ ನಮ್ಮ ಹೋಲ್ ವೀಟಲ್ಲಿ, ಆಮೇಲೆ ಇದು ಬಾಜರ ಮಿಲೆಟ್ಸ್ ಅಲ್ಲೂ ಕೂಡ ಹೆಚ್ಚಿಗೆ ಕಂಡು ಬರುವಂಥದ್ದು. ಪ್ರಮುಖವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವಂಥದ್ದು ಡೇಟ್ಸ್ ಅಲ್ಲಿ, ಅಥವಾ ಖರ್ಜೂರ ಅಂತ ಏನು ಕರಿತೀವಿ ಇದರಲ್ಲಿ. ಜೊತೆಗೆ ಇದರ ಎಲ್ಲದರ ಜೊತೆಗೆ ನಮ್ಮ ಒಂದು ಹೀ ನಾನ್ ಹೀಮ್ ಐರನ್ ಅಂದ್ರೆ ವೆಜಿಟೇರಿಯನ್ಸ್ಗೆ ಇವೆಲ್ಲ ಆಪ್ಷನ್ಸ್ ಇದಾವೆ. ಇನ್ನು ಹೀಮ್ ಐರನ್ಗೆ ನಾವು ಹೆಚ್ಚಾಗಿ ನಾನ್ ವೆಜಿಟೇರಿಯನ್ ಫುಡ್ಡಲ್ಲೂ ಕೂಡ, ಅಂದರೆ ಮಾಂಸಾಹಾರದಲ್ಲೂ ಕೂಡ ಅಲ್ಲಿ ಹೀಮ್ ಐರನ್ ಹೆಚ್ಚಿಗೆ ಇರುವಂಥದ್ದು. ಹಾಗಾಗಿ ಮಾಂಸಾಹಾರವನ್ನು ಸೇವಿಸುವಂಥವ್ರು ಕೂಡ ಅದರ ಮೂಲಕನೂ ಐರನ್ ಅನ್ನು ಪಡ್ಕೋಬಹುದು. ಹಾಗಾಗಿ ಇದ್ರ ಇನ್ನೊಂದು ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಅದನ್ನು ಮರಿತೀವಿ, ವಿಟಮಿನ್ ಸಿ. ಯಾವಾಗಲೂ ಐರನ್ ತಗೋಬೇಕಾದ್ರೆ ವಿಟಮಿನ್ ವಿಟಮಿನ್ ಸಿ ಬಹಳ ಅವಶ್ಯಕ. ಯಾಕೆ ಅಂದ್ರೆ ವಿಟಮಿನ್ ಸಿ ಇದ್ದಾಗ ಐರನ್ ಅಬ್ಸಾರ್ಪ್ಷನ್ ಚಲೋ ಆಗ್ತದೆ. ಹಾಗಾಗಿ ಐರನ್ ಅಬ್ಸಾರ್ಪ್ಷನ್ ಚಲೋ ಆಯ್ತು ಅಂದ್ರೆ ಇರೋಂತ, ಈಗ ನೋಡಿ ಪ್ರಾಬ್ಲಮ್ ಏನಿದೆ ಅಂದ್ರೆ ನಮ್ಮ ಒಂದು ಜಠರದಲ್ಲಿ ಅದರ ಒಂದು ಮೇಕಪ್ಪೇ ಆ ರೀತಿ ಇದೆ. ನೀವು ಎಷ್ಟು ತಗೋತಿರಲ್ಲ ಅದರಿಂದ ಒಂದು 10-15% ಮಾತ್ರ ಅಬ್ಸಾರ್ಪ್ಷನ್ ಆಗ್ತದೆ. ಸೊ ಈ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಹೆಚ್ಚಿಗೆ ಮಾಡಬೇಕು ಅಂತಂದ್ರೆ ಒಂದು ವಿಟಮಿನ್ ಸಿ ಅಂತ ಒಂದು ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದು, ಅಥವಾ ಈ ಬಹುತೇಕ ಈ ಐರನ್ ಟ್ಯಾಬ್ಲೆಟ್ಸ್ ಅಲ್ಲಿ ವಿಟಮಿನ್ ಸಿ ಜೊತೆಗೆ ಬರ್ತಾ ಇದ್ದಾವೆ. ಹಾಗಾಗಿ ವಿಟಮಿನ್ ಸಿ ಅತ್ಯಂತ ಅವಶ್ಯಕ. ಮತ್ತೆ ಎಂದೂ ಕೂಡ ಐರನ್ ತಗೊಳ್ಬೇಕಾದ್ರೆ ಹಾಲು ಮತ್ತು ಹಾಲಿನ ಪದಾರ್ಥಗಳು ಅದನ್ನ ಸೇವಿಸುವಂಗಿಲ್ಲ. ಚಹಾ, ಕಾಫಿ ಇತ್ಯಾದಿಗಳನ್ನು ಸೇವಿಸುವಂಗಿಲ್ಲ. ಯಾಕೆ ಸೇವಿಸುವಂಗಿಲ್ಲ ಅಂದ್ರೆ ಹಾಲು, ಚಹಾ, ಕಾಫಿ ಮುಂತಾದಂತವು ಅವು ಚೀಲೇಟಿಂಗ್ ಏಜೆಂಟ್ಸ್ ಆಗಿ ಕೆಲಸ ಮಾಡಿ ಈ ಐರನ್ ಅಬ್ಸಾರ್ಪ್ಷನ್ ನ ಕಡಿಮೆ ಮಾಡ್ತಾ ಇದ್ದಾವೆ. ಬಹಳಷ್ಟು ಜನರಲ್ಲಿ ನೀವು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಏನು ಅಭ್ಯಾಸ ಇದೆ ನಮ್ಮಲ್ಲಿ ಅಂದ್ರೆ ಎಲ್ಲಾ ಸಮಯದಲ್ಲೂ ಚಹಾ ಕುಡಿಯುವಂತ ಒಂದು ಅಭ್ಯಾಸ ಇದೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ. ಸೊ ಈ ಒಂದು ಅಭ್ಯಾಸ ಏನಿದೆಯಲ್ಲ ಅದು ಒಂದು ನಮ್ಮ ಆಹಾರದಲ್ಲಿರುವಂತ ಐರನ್ ಅನ್ನ ಅಬ್ಸಾರ್ಪ್ಷನ್ ಆಗ್ಲಿಕ್ಕೂ ಅದು ತೊಂದರೆ ಮಾಡ್ತಾ ಇದೆ. ಟ್ಯಾಬ್ಲೆಟ್ಸ್ ತಗೊಂಡಾಗ ಕೂಡ ಅದು ಕೂಡ ಅಬ್ಸಾರ್ಪ್ಷನ್ ಆಗದೇ ಇರುವಂತದ್ದು. ಹಾಗಾಗಿ ಸತತ 50 ವರ್ಷಗಳ ಪರ್ಯಂತ ಪ್ರಾಯಶಃ ಜಗತ್ತಿನಲ್ಲೇ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ರಕ್ತಹೀನತೆ ನಿಯಂತ್ರಣ ಕಾರ್ಯಕ್ರಮವನ್ನು ಜಾರಿಗೆ ತಂದದ್ದು ಭಾರತ. ಆದ್ರೆ 1970 ಆರಂಭದಲ್ಲಿ, ಇನ್ನ ಅದಾಗಿ ಈಗ 50-55 ವರ್ಷ ಕಳೀತು. ಆದ್ರೆ ನಮ್ಮಲ್ಲಿ ಈ ರಕ್ತಹೀನತೆ ಸಮಸ್ಯೆ ಇನ್ನೂ ಕೂಡ ಇದೆ. ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳು ಕೂಡ ಬರ್ತಾ ಇದಾವೆ. ಯಾಕೆ ಕಾರಣ ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿಲ್ಲ. ಜೀವನ ಶೈಲಿಯಲ್ಲಿ ಬದಲಾವಣೆ ಆದ್ರೆ ಮಾತ್ರ ನಾವು ರಕ್ತಹೀನತೆಯನ್ನ ತಡೆಗಟ್ಟಬಹುದು. ಅದರ ಅರಿವು ಬಹಳ ಮುಖ್ಯ. ಈಗ ನೋಡಿ ಇಂಥ ಕಾರ್ಯಕ್ರಮಗಳು ವೇಣುಧ್ವನಿ ಮುಖಾಂತರ ಏನಾಗ್ತಾ ಇದೆ, ಈ ಮೂಲಕವಾಗಿ ಈ ರಕ್ತಹೀನತೆ ಬಗ್ಗೆ ಅರಿವು, ಜಾಗೃತಿ ಬಹಳ ಮುಖ್ಯ. ಯಾವುದನ್ನ ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಏನನ್ನ ಮಾಡಬೇಕು, ಇವೆಲ್ಲದರದ್ದು ಮಾಹಿತಿ ಇತ್ತು ಅಂತಂದ್ರೆ ಪ್ರಾಯಶಃ ನಮ್ಮಲ್ಲಿ ಈ ಒಂದು ಜಾಗೃತಿಯಿಂದ ಈ ರಕ್ತಹೀನತೆಯನ್ನ ನಾವು ತಡೆಗಟ್ಟಬಹುದು.
1: ಖಂಡಿತ ಸರ್. ಸರ್, ಇನ್ನು ಮಕ್ಕಳಲ್ಲಿ ಹಾಗೇನೆ ಯುವತಿಯರಲ್ಲೂ ಕೂಡ ಈ ಒಂದು ರಕ್ತಹೀನತೆ ಕಂಡು ಬಂದಾಗ ಅದು ಪರಿಣಾಮ ಯಾವ ರೀತಿ ಇರುತ್ತೆ ಅಂತ?
0: ಈ ಯುವತಿಯರಲ್ಲಿ ಮತ್ತು ಮಕ್ಕಳಲ್ಲಿ ಅವರ ಒಟ್ಟಾರೆ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎರಡಕ್ಕೂ ಅದು ಮಾರಕವಾಗ್ತಾ ಇದೆ. ಇನ್ನ ಯುವತಿಯರಲ್ಲಿ ಮುಖ್ಯವಾಗಿ ನಾವು ರಕ್ತಹೀನತೆಯನ್ನ ಕಂಡು ಬರ್ತಾ ಇರುವಂತದ್ದನ್ನು ನೋಡ್ತಾ ಇದೀವಲ್ಲ, ಅದು ಅವರ ಮುಂದಿನ ಜೀವನಕ್ಕೆ, ಅದರಲ್ಲೂ ಪ್ರಮುಖವಾಗಿ ಅವರು ಗರ್ಭಿಣಿ ಆದಾಗ ಅದರ ಒಂದು ನೇರವಾದಂತ ಪರಿಣಾಮ ಅವರ ಮೇಲೆ ಮತ್ತು ಅವರಿಗೆ ಹುಟ್ಟುವಂತ ಮಗುವಿನ ಮೇಲೆ ಆಗ್ತಾ ಇದೆ. ಇನ್ನು ಮಕ್ಕಳಲ್ಲಿ ರಕ್ತಹೀನತೆ ಉಂಟಾಗ ಈ ಕಾನ್ಸಂಟ್ರೇಷನ್ ಮಾಡುವಂತ ಕೆಪಾಸಿಟಿನೇ ಕಡಿಮೆ ಆಗ್ತದೆ. ಹಾಗಾಗಿ ಈ, ಯಾಕಂದ್ರೆ ಅದು ನಾನು ಆಗ್ಲೇ ಹೇಳಿದೆ, ರಕ್ತಹೀನತೆಯಿಂದ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ನೇರವಾಗಿ ಎಫೆಕ್ಟ್ ಆಗಿರೋ ಕಾರಣ ಈಗ ಆಲ್ರೆಡಿ ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ಅದು ಪ್ರೂವ್ ಆಗಿದೆ ಮತ್ತು ಹ್ಯೂಮನ್ ಟ್ರಯಲ್ಸ್ ಮೇಲೂ ಅದು ಬಹಳಷ್ಟು ಅದರ ಪರಿಣಾಮವನ್ನು ನಮಗೆ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಮಕ್ಕಳಲ್ಲಿ ಓವರ್ಆಲ್ ಪರ್ಫಾರ್ಮೆನ್ಸ್, ಮುಖ್ಯವಾಗಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಶೈಕ್ಷಣಿಕ ಪ್ರಗತಿ ಮೇಲೆ ನೇರವಾಗಿ ಇದು ಎಫೆಕ್ಟ್ ಮಾಡ್ತಾ ಇದೆ. ಪ್ರಾಯಶಃ ನಾವು ಅಂತಿರ್ತೀವಿ ಮಕ್ಕಳಿಗೆ, ನೀನು ಸರಿಯಾಗಿ ಓದೋದಿಲ್ಲ, ನೀನು ಸರಿಯಾಗಿ ಬರೆಯೋದಿಲ್ಲ, ನೀನು ಬರೀ ಓದುವಂತದ್ರಲ್ಲಿ ಆಸಕ್ತಿ ಕಡಿಮೆ ನಮ್ಮ ಮಕ್ಕಳಿಗೆ ಅಂತ ನಾವು ಮಕ್ಕಳನ್ನ ಬೈತಿರ್ತೀವಿ, ಶಿಕ್ಷಕರನ್ನೇ ದೂರ್ತಿರ್ತೀವಿ, ಶಿಕ್ಷಕರು ಸರಿಯಾಗಿ ಕಲಿಸೋದಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದ್ರೆ ಮುಖ್ಯವಾಗಿ ಅಲ್ಲಿ ಇರುವಂತ ಪ್ರಾಬ್ಲಮ್ ಏನು ಅಂದ್ರೆ ರಕ್ತಹೀನತೆ ಇರ್ತದೆ. ಬಹಳ ಜನ ಗಮನಿಸಿರೇ ಇರೋದಿಲ್ಲ ಯಾವ ಎಲ್ಲಿವರೆಗೂ, ಯಾಕಂದ್ರೆ 16 ವಯಸ್ಸಿದೆ ನೋಡಿ, 10-19, ಅದು ಬಹಳ ಆರೋಗ್ಯಪೂರ್ಣವಾಗಿರುವಂತ ಒಂದು ವಯಸ್ಸು ಅಥವಾ ಒಂದು ಕಾಲಘಟ್ಟ. ಆ ಸಮಯದಲ್ಲಿ ನೆಗಡಿ, ಕೆಮ್ಮು, ಜ್ವರ ಬಿಟ್ಟರೆ ನಾವು ಬೇರೆ ಯಾವುದಕ್ಕೂ ನಾವು ಆಸ್ಪತ್ರೆ ಹೋಗುವಂತ ಪ್ರಶ್ನೆ ಬರಲ್ಲ, ಯಾವುದೇ ರೀತಿಯ ತಪಾಸಣೆಗೂ ಒಳಪಡಿಸಲ್ಲ. ಹಾಗಾಗಿ ಈ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಈ ವಯೋಮಾನದವರಿಗೆ ಒಂದು ಹಿಡನ್ ಪ್ರಾಬ್ಲಮ್ ಆಗಿದೆ. ಇಟ್ ಇಸ್ ಕಾಲ್ಡ್ ಆಸ್ ಹಿಡನ್ ಹಂಗರ್, ಅಂದ್ರೆ ಕಾಣಲಾರದಂತ ಒಂದು ಹಸಿವು ಆಗಿ ಇದು ಪರಿಣಮಿಸ್ತಾ ಇದೆ. ಹಾಗಾಗಿ ಇದು ಒಟ್ಟಾರೆ ಅಭಿವೃದ್ಧಿ ಮೇಲೆ, ಅವರ ಒಂದು ಬೆಳವಣಿಗೆ ಮೇಲೆ ಅದು ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಅವರ ಇತ್ಯಾದಿ ಶೈಕ್ಷಣಿಕ ಪ್ರಗತಿ ಮೇಲೂ ಅದು ನೇರವಾಗಿ ಅದು ಪರಿಣಾಮ ಬೀರ್ತಾ ಇದೆ.
1: ಸರ್, ಇವಾಗ ತಾವ್ ಹೇಳ್ತಾ ಇದ್ರಿ, ಇವಾಗ ಪೋಷಕಾಂಶದ ಕೊರತೆ ಉಂಟಾದಾಗ ಸಪ್ಲಿಮೆಂಟರಿ ಅನ್ನ ಕೊಡ್ಬೇಕಾಗುತ್ತೆ ಅಂತ, ಪೋಷಕಾಂಶಗಳ ಪೂರಕಗಳನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರಿ. ಇದನ್ನ ಹೊರತುಪಡಿಸಿ ನಾನು ಆಹಾರ ಪದ್ಧತಿಯಿಂದಲೇ ನಾನು ಅದನ್ನ ಗುಣಪಡಿಸ್ತೀನಿ ಅಂದ್ರೆ ಸಾಧ್ಯವಾಗೋದಿಲ್ವಾ? ಹೇಗೆ?
0: ಇದನ್ನ ಬಹಳಷ್ಟು ಜನ ನಮ್ಮ ರೋಗಿಗಳು ಕೇಳ್ತಿರ್ತಾರೆ, ಇದನ್ನ ಬರೀ ನಾವು ಊಟದಲ್ಲೇ ಎಲ್ಲ ಸರಿ ಮಾಡ್ಕೋಬಹುದಾ ಅಂತ. ಖಂಡಿತ ಸರಿ ಮಾಡ್ಕೋಬಹುದು, ಇಲ್ಲ ಅಂತ ಅಂದಿಲ್ಲ. ಆದ್ರೆ ಇದು ಅನೀಮಿಯಾ ಉಂಟಾಗೋಕ್ಕಿಂತ ಪೂರ್ವದಲ್ಲಿ ನಿಮ್ಮ ಒಂದು ಆಹಾರ ಪದ್ಧತಿ, ನಾನು ಆಗ್ಲೇ ನೀವು ಸ್ವಲ್ಪ ಮುಂಚೆ ನಾನು ಏನು ಹೇಳಿದ್ನಲ್ಲ, ಅವೆಲ್ಲ ಆಹಾರಗಳನ್ನು ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಗುಣಮಟ್ಟದಲ್ಲಿ ತೆಗೆದುಕೊಂಡ್ರೆ ನಿಮಗೆ ರಕ್ತಹೀನತೆನೇ ಬರೋದಿಲ್ಲ. ಒಮ್ಮೆ ರಕ್ತಹೀನತೆ ಬಂದಾಗ ಒಂದು, ನಾವು ಬಹಳಷ್ಟು ಜನ ಇವನ್ ವೈದ್ಯರು ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬೋದು, ರೋಗಿಗಳು ಬರೀ ಇಂಥವೆಲ್ಲ ಕೇಳ್ತಾರೆ ಅಂತ ಹೇಳಿ ಅವರು ಬಹಳಷ್ಟು ಸಮಯ ಕೊಟ್ಟು ಹೇಳದಲ್ಲೇ ಇರ್ಬೋದು. ಆದರೆ ಏನಾಗ್ತದೆ, ಪ್ರಮುಖವಾಗಿ ನಾವೆಲ್ಲ ವೈದ್ಯರು ನಾವು ಏನು ಹೇಳ್ತೇವೆ ಮುಖ್ಯವಾಗಿ ಅಂದರೆ, ಹಿಮೋಗ್ಲೋಬಿನ್ ಕೊರತೆ ಉಂಟಾಗಿದೆ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತಂದಾಗ ಅದು ಆಲ್ರೆಡಿ ಮೂರನೇ ಹಂತದಲ್ಲಿದೆ ರಕ್ತಹೀನತೆ. ಅಂದರೆ ಸ್ಟೋರ್ಸ್, ಐರನ್ ಸ್ಟೋರ್ಸ್ ಎಲ್ಲ ಖಾಲಿಯಾಗಿದೆ ಮತ್ತು ಐರನ್ ಅಬ್ಸಾರ್ಪ್ಷನ್ ಕೂಡ ಅದು ಹೆಚ್ಚಿಗೆ ಆಗ್ತಾ ಇದೆ. ಅಂಥ ಸಮಯದಲ್ಲಿ ನಮಗೆ ಈ ಒಂದು ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು ಅದು ಮೂರನೇ ಹಂತ. ಈಗ ಹಿಮೋಗ್ಲೋಬಿನ್ 10-9 ಇದೆ ಅಂದರೆ, ಏ ಬಿಡಿ ನಾರ್ಮಲ್ ಅಲ್ಲ, 9 ಇದೆಯಲ್ಲ, 10 ಇದೆಯಲ್ಲ ಅಂತ ಬಹಳಷ್ಟು ಜನ ಉಡಾಫಿಯಾಗಿ ಮಾತನಾಡ್ತಿರ್ತಾರೆ. ಅದು ತಪ್ಪು. ಯಾವಾಗಲೂ ಕೂಡ ಅಂಥ ಸಂದರ್ಭದಲ್ಲಿ ಐರನ್ ಸಪ್ಲಿಮೆಂಟೇಷನ್ ಜೊತೆಗೆ ನಿಮ್ಮ ಆಹಾರ ಪದ್ಧತಿಯ ಸುಧಾರಣೆ ಕೆಲಸ ಮಾಡ್ತದೆ. ಬರೀ ಆಹಾರದಲ್ಲೇ ಆಗಬೇಕು ಅಂತಂದರೆ ಅದು ಅಷ್ಟು ಪ್ರಮಾಣದಲ್ಲಿ ಐರನ್ ಅಬ್ಸಾರ್ಪ್ಷನ್ನೇ ನಮ್ಮಲ್ಲಿ ಆಗಲ್ಲ ಅಂದಮೇಲೆ ಅದು ಹೇಗೆ ನಾವು ಅದನ್ನು ಮಾಡಬೇಕು ಅಂದರೆ ವರ್ಷಾನುಗಟ್ಟಲೆ ನಾವು ಅದಕ್ಕೆ ಶ್ರಮ ವಹಿಸಬೇಕು. ವರ್ಷಾನುಗಟ್ಟಲೆ ಯಾರು ಆ ಪ್ರಮಾಣದಲ್ಲಿ ಅಷ್ಟು ನಿಯಮಿತವಾಗಿ ಆಹಾರನ ಸೇವಿಸುವಂಥದ್ದು ಲಕ್ಷಣಗಳು ನಮ್ಮ ದೇಶದಲ್ಲಿ ಅಂತೂ ಬಹಳ ಜನಕ್ಕೆ ಇರೋದೇ ಇಲ್ಲ. ಹಾಗಾಗಿ ಒಂದು ಸಿಂಪಲ್ ಸೊಲ್ಯೂಷನ್ ಅಂತಂದರೆ ಐರನ್ ಸಪ್ಲಿಮೆಂಟೇಷನ್. ಅದು ಅವರ ಒಂದು ಹಿಮೋಗ್ಲೋಬಿನ್ ಲೆವೆಲನ್ನು ನೋಡಿಕೊಂಡು, ಐ ವಿ ಆದರೆ ಐ ವಿ, ಅಥವಾ ಓರಲ್ ಟ್ಯಾಬ್ಲೆಟ್ಸ್ ಆದರೆ ಓರಲ್ ಟ್ಯಾಬ್ಲೆಟ್ಸ್ನ ಕೊಟ್ಟು, ಜೊತೆಗೆ ಅಷ್ಟು ಕೊಟ್ಟಿದ್ದೀವಿ ಅಂಥೇಳಿ ನಿಮ್ಮ ಆಹಾರನ ನೀವು ಅದನ್ನು ಗಣನೆಗೆ ತೆಗೆದುಕೊಳ್ಬೇಡ್ರಿ, ನೀವು ಏನು ಬೇಕಾದ್ರೆ ಮಾಡ್ರಿ ಅನ್ನೋಂಗಿಲ್ಲ. ಅದು ಇದು ಪೂರಕ ಮಾತ್ರ ಒಂದು ತಿಳ್ಕೋಬೇಕು. ಐರನ್ ಐ ವಿ ಇಂಜೆಕ್ಷನ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅದು ಪೂರಕ ಮಾತ್ರ. ಅದು ಪೂರ್ಣ ಪ್ರಮಾಣದ ನಿಮಗೆ ಐರನ್ನನ್ನು ಒದಗಿಸೋದಿಲ್ಲ. ಹಾಗಾಗಿ ಅದು ಪೂರಕವಾಗಿ ಅದಿರಬೇಕು, ಜೊತೆಗೆ ಆಹಾರ ಕ್ರಮದಲ್ಲಿ ಬದಲಾವಣೆ ಆಗಬೇಕು. ಈ ಹಿಂದೆ ಸೂಚಿಸಿರುವಂತಹ ಎಲ್ಲ ಆಹಾರಗಳನ್ನು ನಾವು ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ಒಟ್ಟಾರೆಯಾಗಿ ಆದಾಗ ಮಾತ್ರ ನಾವು ರಕ್ತಹೀನತೆಯಿಂದ ನಾವು ಮುಕ್ತರಾಗಬಹುದು.
1: ಸರಿ, ರಕ್ತಹೀನತೆಗೆ ಚಿಕಿತ್ಸೆ ಅನ್ನೋದಾದ್ರೆ ಯಾವ ರೀತಿ ಚಿಕಿತ್ಸೆ ಇದೆ ಅಂತ?
0: ಈಗಾಗಲೇ ನಾನು ತಿಳಿಸಿದಂತೆ ರಕ್ತಹೀನತೆಗೆ ಚಿಕಿತ್ಸೆ ಅಂತಂದಾಗ ನಾವು ಮೂರು ವಿಧವಾಗಿ ನೋಡ್ತೇವೆ. ಒಂದು ಓರಲ್ ಟ್ಯಾಬ್ಲೆಟ್ಸ್ ನ ಮುಖಾಂತರವಾಗಿ, ಈಗ 60 mg ಫೆರಸ್ ಸಲ್ಫೇಟ್ ಜೊತೆಗೆ, ಅಥವಾ ಫೆರಸ್ ಆಸ್ಕಾರ್ಬೇಟ್ ಆಗಿರ್ಬೋದು, ಬೇರೆ ಬೇರೆ ಐರನ್ ಟ್ಯಾಬ್ಲೆಟ್ಸ್ ಜೊತೆಗೆ ಫೋಲಿಕ್ ಆಸಿಡ್ ಜೊತೆಗೆ ಇರುವಂತದ್ದು, ಇದು ಮೈಲ್ಡ್ ಅನೀಮಿಯಾಗೆ. ಗರ್ಭಿಣಿ ಮಹಿಳೆಯರಲ್ಲಿ ಅನೀಮಿಯಾ ಇಲ್ಲದೆ ಹೋದರೂ ಕೂಡ ಪ್ರೊಫಲಾಕ್ಟಿಕಲಿ ನಾವು ಒಂದು ಟ್ಯಾಬ್ಲೆಟ್ ಅಂತೂ ನಾವು ಕಂಪಲ್ಸರಿ ಕೊಡ್ತೇವೆ. ಎರಡನೇ ಟ್ರೈಮಿಸ್ಟರಿಂದ ಅಂದರೆ 3 ತಿಂಗಳಾದ್ಮೇಲೆ, 4ನೇ ತಿಂಗಳ ಪ್ರಾರಂಭದಿಂದ ಹಿಡಿದು ಡೆಲಿವರಿ ಆಗುವವರೆಗೂ, ಡೆಲಿವರಿ ಆಗಿ ನಾವು 6 ತಿಂಗಳವರೆಗೂ ಅದನ್ನು ಟ್ಯಾಬ್ಲೆಟ್ಸನ್ನು ಕಂಟಿನ್ಯೂ ಮಾಡಬೇಕು. ಇದು ಪ್ರೊಫಲಾಕ್ಟಿಕ್ ಡೋಸ್. ಇವನ್ ಇಫ್ ಹಿಮೋಗ್ಲೋಬಿನ್ 11 ಮೇಲಿದ್ರೂ ಸಹ ಕೊಡಬೇಕಾಗ್ತದೆ. ಇನ್ನು ಮಾಡರೇಟ್ ಅನೀಮಿಯಾ ಇದ್ದಾಗ ನಾವು ಬರೀ ಟ್ಯಾಬ್ಲೆಟ್ಸ್ ಸಾಕಾಗೋದಿಲ್ಲ, ಯಾಕಂದರೆ ಟ್ಯಾಬ್ಲೆಟ್ಸ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ತುಂಬ ಕಡಿಮೆ ಇದೆ ಅಂತ ನಾನು ಈಗಾಗಲೇ ಹೇಳಿರೋದ್ರಿಂದ, ಐ ವಿ ಐರನ್ ನೇರವಾಗಿ ರಕ್ತಕ್ಕೆ ನಾವು ಐ ವಿ ಐರನ್ ಅನ್ನು ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಮಾಲಿಕ್ಯೂಲ್ಸ್ ಅವೈಲೇಬಲ್ ಇದೆ ಈಗಾಗಲೇ ಮಾರ್ಕೆಟ್ನಲ್ಲಿ. ಅದನ್ನು ವೈದ್ಯರ ಒಂದು ಸಲಹೆಯನ್ನು ಪಡೆದು, ವೈದ್ಯರ ಒಂದು ಉಪಸ್ಥಿತಿಯಲ್ಲಿ ಅದನ್ನು ಐ ವಿ ಐರನ್ ಅನ್ನು ಕೊಡಬೇಕು. ಇದು ಪ್ರಾಥಮಿಕ ಹಂತದಿಂದ ಹಿಡಿದು ಟರ್ಷರಿ ಲೆವೆಲ್ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆಯೂ ಇದು ಲಭ್ಯವಿದೆ. ಹಾಗಾಗಿ ಇದು ಐ ವಿ ಐರನ್. ಇನ್ನು ಸಿವಿಯರ್ ಅನೀಮಿಯಾ ಅಂತ ಬಂದಾಗ ಈ ಐರನ್ ಇಂಜೆಕ್ಷನ್ನು ಬೇಕಾಗತ್ತೆ, ಟ್ಯಾಬ್ಲೆಟ್ಸು ಒಂದು ಹಂತದಲ್ಲಿ ಬೇಕಾಗುತ್ತೆ. ಇವೆರಡನ್ನ ಜೊತೆಗೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಕೂಡ ನಾವು ಕೊಡಬೇಕಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ನಮಗೆ ಈ ಒಂದು ರಕ್ತಹೀನತೆಯನ್ನ ನಾವು ಚಿಕಿತ್ಸೆಗೆ ಒಳಪಡಿಸಬಹುದು.
1: ಸರಿ, ಈಗ ಕೊನೆಯದಾಗಿ ನಮ್ಮ ಕೇಳಿವಣು ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನೋಡಿ, ಭಾರತ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ಕಾರ್ಯಕ್ರಮವನ್ನ ಜಾರಿ ಮಾಡಿದೆ, ಅದು ಅನೀಮಿಯಾ ಮುಕ್ತ ಭಾರತ ಅಂತ ಹೇಳಿ. ಅನೀಮಿಯಾ ಮುಕ್ತ ಭಾರತದಲ್ಲಿ ಈಗಾಗಲೇ ನಾನು ಈ ಹಿಂದೆ ತಿಳಿಸಿರುವಂತೆ ಅನೇಕ ಒಂದು ವಯೋಮಾನದವರಿಗೆ, ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನ ಒಳಗೊಂಡಂತೆ, 5-11 ವರ್ಷದ ಒಳಗಿನ ಮಕ್ಕಳು, 11-19 ವಯಸ್ಸಿನ ಹದಿಹರೆಯದವರು, ಆನಂತರ ಗರ್ಭಿಣಿ ಮಹಿಳೆಯರು, ಗರ್ಭಿಣಿ ಮಹಿಳೆಯರಾದ ಮೇಲೆ ಒಂದು ಪ್ರಸವ ನಂತರದ ಒಂದು ಬಾಣಂತಿಯರು, ಜೊತೆಗೆ ವಯೋವೃದ್ಧರು, ಹೀಗೆ ಪ್ರಮುಖವಾಗಿರುವಂತ ಇಡೀ ನಮ್ಮ ಜೀವನದ ಚಕ್ರದಲ್ಲಿ ಬರುವಂತ ಎಲ್ಲ ವಯೋಮಾನದವರೆಗೂ ಈ ಅನೀಮಿಯಾ ರಕ್ತಹೀನತೆ ಅದು ಕಾಡುವಂತದ್ದೇ. ಬಹಳಷ್ಟು ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೀಮಿಯಾ ಬಗ್ಗೆ ಅರಿವು ಇಲ್ಲ, ಅದು ಇದ್ರೂ ಸಹ ಏ ಇದು ಅದರಿಂದ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಸದಾ ಕಾಲ ಮೈಕೈ ನೋವು ಸುಸ್ತಾಗ್ತಿರುತ್ತೆ ಹೋಗ್ತಾರೆ, ನೋವು ಶಮನಕವಾಗುವಂತ ಒಂದಿಷ್ಟು ಗುಳಿಗೆಗಳನ್ನು ತೆಗೆದುಕೊಳ್ತಾರೆ ಹೊರತು ಯಾವತ್ತೂ ಕೂಡ ರಕ್ತ ತಪಾಸಣೆಯನ್ನ ಮಾಡಿಸೋದಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಒಂದು ಸಲಹೆ ಅಂತಂದ್ರೆ, ನಿಮಗೆ ಆ ರೀತಿಯಾಗಿರುವಂತಹ ರೋಗ ಲಕ್ಷಣಗಳು ಕಂಡು ಬಂದ್ರೆ ಒಂದು ಸಿಂಪಲ್ ಟೆಸ್ಟ್ ಇದೆ, ಹಿಮೋಗ್ಲೋಬಿನ್ ಟೆಸ್ಟ್ ಅನ್ನ ಮಾಡಿಸಿ. ಹಿಮೋಗ್ಲೋಬಿನ್ ಟೆಸ್ಟ್ ಅನ್ನ ಅದರ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹತ್ತಿರದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ನಿಮ್ಮ ಖಾಸಗಿ ವೈದ್ಯರಾಗಿರ್ಬೋದು ಅವರ ಹತ್ರ ಹೋಗ್ಬಿಟ್ಟು ಅದಕ್ಕೆ ಚಿಕಿತ್ಸೆನೇ ತೆಗೆದುಕೊಂಡು ಅವರು ಹೇಳಿರುವ ಡ್ಯೂರೇಷನ್ ಪ್ರಕಾರ ಒಂದು ತಿಂಗಳಾಗಿಂದ ಮೂರು ತಿಂಗಳವರೆಗೂ ಆಗಿರ್ಬೋದು, ಕೆಲವರಿಗೆ ಆರು ತಿಂಗಳಾಗಿರ್ಬೋದು. ಸೊ ಆ ಸಮಯ ತನಕ ನೀವು ಚಿಕಿತ್ಸೆಯನ್ನು ತೆಗೆದುಕೊಂಡು ಜೊತೆಗೆ ಅವರು ಕೊಡುವಂತಹ ಸಲಹೆಯನ್ನ ಆಧರಿಸಿ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಭಾರತ ಸರ್ಕಾರದ ಏನು ಕನಸಿದೆ ಈ ಅನೀಮಿಯಾ ಮುಕ್ತ ಭಾರತ್, ಅದು ಕೇವಲ ಸರ್ಕಾರದ ಮಟ್ಟದಲ್ಲಿ ವೈದ್ಯರು ಮಾತ್ರ ಮಾಡಿದ್ರೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ತಿಳುವಳಿಕೆಯಿಂದ ಜಾಗೃತಿಯನ್ನ ಉಂಟು ಮಾಡ್ತಾ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತವ್ರು ಎಲ್ಲರಿಗೂ ಕೂಡ ನಾವು ಒಂದು ಅನೀಮಿಯಾವನ್ನ ಅಂದ್ರೆ ರಕ್ತಹೀನತೆಯನ್ನ ತಡೆಗಟ್ಟಿ ನಾವು ಸದೃಢ ಒಂದು ಆರೋಗ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನೀವೆಲ್ಲರೂ ಶ್ರಮ ವಹಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವೇಣುಧ್ವನಿ ಇಂಥ ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ರೀತಿಯಾಗಿರುವಂತಹ ಆರೋಗ್ಯ ದರ್ಶನದ ಮುಖಾಂತರ ಆರೋಗ್ಯದ ತಿಳುವಳಿಕೆಯನ್ನು ನೀಡ್ತಾ ಇರುವಂತದ್ದು ಅತ್ಯಂತ ಶ್ಲಾಘನೀಯವಾಗಿರುವಂತಹ ಕೆಲಸ ಅಂತ ನಾನಾದ್ರೂ ಇಲ್ಲಿ ಭಾವಿಸ್ತೇನೆ.
1: ಖಂಡಿತ ಸರ್, ಕಾರ್ಯಕ್ರಮಕ್ಕೆ ಬಂದು ಈ ರಕ್ತಹೀನತೆಯ ಬಗ್ಗೆ ಹಾಗೇನೆ ರಕ್ತಹೀನತೆಯಿಂದ ಹೊರಬರುವಂತಹ ಮಾರ್ಗಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಕ್ತಹೀನತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಜವಾಹರಲಾಲ್ ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904904ಗೆ ಕರೆ ಮಾಡುವುದರ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣು ಧ್ವನಿ 90.4 FM. ನಮಸ್ಕಾರ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಮಹಿಳೆಯ ಕನಸುಗಳಿಗೆ ಗರಿ ನೀಡುತ್ತಾ ಅವಳ ಸಾಧನೆಗೆ ಗೌರವ ನೀಡಲು ಇರುವಂತಹ ಕಾರ್ಯಕ್ರಮವಿದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಬಸವ ಚಿಂತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶಿಷ್ಟ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಇಂದು ನಾವು ಆಹ್ವಾನಿಸಿದ್ದೇವೆ. 36 ವರ್ಷಗಳ ಅಖಂಡ ಸರ್ಕಾರಿ ಸೇವೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯ ಪಾತ್ರ, ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಯೋಗ ತರಬೇತಿ, ಸಾಹಿತ್ಯ ರಚನೆ, ಬಸವ ಭಾವ ಪೂಜೆಯ ಮೂಲಕ ಜಾಗೃತಿ, ಇವೆಲ್ಲದರ ಮೂಲಕ ಸಮಾಜಕ್ಕೆ ದೀಪವಾಗಿರುವ ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆದರ
1: ಮೇಡಮ್.
0: ಮೇಡಮ್, ಇವಾಗ ತಾವು ಒಂದು 5ನೇ ತರಗತಿಯಲ್ಲಿರುವಾಗಲೇ ತಮಗೆ ಮದುವೆ ಆಗುತ್ತೆ. ಹೇಗೆ ಮೇಡಮ್, ಮದುವೆ ಆದ್ಮೇಲೆ ತಮ್ಮ ಶಿಕ್ಷಣವನ್ನ ಹೇಗೆ ಮುಂದುವರಿಸಿದ್ರಿ? ಗಂಡನ ಮನೆಯವರು ಹೇಗೆ ಸಹಕಾರವನ್ನ ನೀಡಿದ್ರು? ಇದರ ಬಗ್ಗೆ ಅಂದ್ರೆ ಮೊದಲು ತಮ್ಮ ಒಂದು ಜೀವನದ ಪಯಣದೊಂದಿಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಬಾಲ್ಯದ ಬಗ್ಗೆ ಮೇಡಮ್.
2: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಬಾಲ್ಯದ ನೆನಪುಗಳು ಅಂದ್ರೆ ಸ್ಮರಣೀಯವಾದದ್ದು, ಏಕೆಂದ್ರೆ ಅವಾಗ ನಮ್ಮ ತಾಯಿಯವರು 14-15 ವರ್ಷ ಸ್ವಲ್ಪ ಬೇಗ ಮಕ್ಕಳಾಗ್ಲಿಲ್ಲ. ಒಂದು 5-6 ವರ್ಷದ ಮೇಲೆ ಹಳ್ಳಿ ಒಳಗೆ ಹಾಗೆ ಅಲ್ರಿ, ಬೇಗ ಆಗ್ಬೇಕು ಅಂತ 5-6 ವರ್ಷದ ಮೇಲೆ ನಾನು ಹುಟ್ಟಿದೆ. ಮನೆಯಲ್ಲಿ ಲಕ್ಷ್ಮಿ ಹುಟ್ಟಿದ್ದಾಳೆ, ಲಕ್ಷ್ಮಿ ಹುಟ್ಟಿದ್ರೆ ಬಹಳ ಅಪರೂಪದಿಂದ ಬೆಳೆಸಿದ್ರು. ನನ್ನ ಮೇಲೆ ಎಲ್ಲರೂ ಬಹಳ ಪ್ರೀತಿ ಮಮತೆ ಕರುಣೆ ಇಟ್ಕೊಂಡಿದ್ರು. ಇದರಿಂದ ನಾನು ಬಹಳ ಚೆನ್ನಾಗಿ ನನ್ನನ್ನು ಬೆಳೆಸಿದ್ರು. ನಾನೇನು ಹೇಳ್ತೀನೋ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತಿರ್ಲಿಲ್ಲ. ನಮ್ಮ ತಂದೆ ತಾಯಿಯವರು ನನ್ನ ಮೇಲೆ ಇಟ್ಟ ಪ್ರೀತಿ ಗೌರವವನ್ನ ನಾನು ಅದನ್ನ ಸದುಪಯೋಗ ಪಡಿಸ್ಕೊಂಡು ನನಗೇನು ಆಸೆಗಳಿದಾವೋ, ನಾನೇನು ಮುಂದೆ ಬರಬೇಕು, ನಾನು ಹೇಗೆ ಸಮಾಜದಲ್ಲಿ ಇರಬೇಕು ಎಂಬ ತತ್ವಗಳನ್ನು ನಮ್ಮದು ಮನೆತನ, ಶರಣರ ಮನೆತನ ಮತ್ತು ಸಂಸ್ಕಾರವುಳ್ಳ ಮನೆತನ. ಮುಂಜಾನೆ ಎದ್ದ ಕೂಡಲೇ ವಿಭೂತಿ ಹಚ್ಕೋಬೇಕು, ವಿಭೂತಿ ಹಚ್ಕೊಂಡ ಹೊರಗೆ ಮನೆಗೆ ಒಳಗಡೆ ಬರಬೇಕು. ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡೋದು, ಎಲ್ಲರೂ ಒಂದೊಂದು ಸಲ ಆಗಲಿ ಎಷ್ಟು ಮಂದಿ ಇದ್ದಾರೆ ಆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಬರುವುದು. ಮತ್ತೆ ನಮ್ಮ ಶರಣರ ಮನೆ ಎಲ್ಲರೂ, ನಮ್ಮ ಅತ್ತೆಗಳು, ಎಲ್ಲರ ಮನೆಯನ್ನು ಸಹೋದರತೆಗಳು, ಅವ್ರನ್ನೆಲ್ಲರೂ ಹೆಸರು ಶರಣರ ಹೆಸರುಗಳವೆ. ನೀಲಾಂಬಿಕೆ, ಪರಮ್ಮ, ಪಾರ್ವತಿ, ಶಿವಲಿಂಗಪ್ಪ, ಬಸವಣ್ಣ, ಬಸವ ಮತ್ತು ನಂದೀಶ ಅಂತೇಳಿ 6 ಮಂದಿ ಇದಾರೆ ನಮ್ಮಲ್ಲಿ. ಆಮೇಲೆ ನಂತರ ಅಕ್ಕ ಮಹಾದೇವಿ, ಆಮೇಲೆ ರುದ್ರಾಕ್ಷಿ ಅಂತ ಇಟ್ಟಿವಿ ನಮ್ಮ ತಂಗಿ ಹೆಸರು, ಅನಂತರ ಪ್ರೇಮಮಯಿ ಅಂತ ಇಟ್ಟಿವಿ. ಹೀಗೆ ಎಲ್ಲರೂ ಶರಣರ ಮನೆತನ, ಮಲ್ಲಪ್ಪ, ಶಿವಲಿಂಗಪ್ಪ, ಚಂದ್ರಶೇಖರ್, ಎಲ್ಲ ದೇವರ ಹೆಸರುಗಳನ್ನೇ ಅಂದ್ರೆ ಅವರ ನಾಮಸ್ಮರಣೆಯಿಂದಲೇ ನಾವು ದೇವರನ್ನ ನೆನೆಸಿದ ಹಾಗೆ ಆಗುತ್ತದೆ. ಆ ಉದ್ದೇಶದಿಂದ ಎಲ್ಲರೂ ಶರಣರ ಹೆಸರುಗಳನ್ನ ಇಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ನಮ್ಮ ತಂದೆಯವರಿಗೆ ಶಿಕ್ಷಣ ಅಂದ್ರೆ ಬಹಳ ಪ್ರೀತಿ, ಎಲ್ಲರೂ ಶಿಕ್ಷಣ ಕಲಿಸಬೇಕು. ಅಂತ ಶ್ರೀಮಂತ ಮನೆತನ ಅಲ್ಲ ನಮ್ಮದು, ಮಧ್ಯಮ ಉಳ್ಳದವರು. ಅದಕ್ಕಾಗಿ ನಮ್ಮ ತಂದೆಯವರು ಎಲ್ಲರಿಗೂ ಶಿಕ್ಷಣ ಪಡೆಯಲಿ, ಮುಂದೆ ಬರಲಿ ಅನ್ನೋದು ಆಶೆ ಇಟ್ಕೊಂಡಿದ್ರು. ಅದಕ್ಕಾಗಿ ಎಲ್ಲ, ನಾವು 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು, ನಾವು 4 ಜನ ಮಕ್ಕಳನ್ನ ಅವರು ಬಹಳ ಪ್ರೀತಿಯಿಂದ ಕಲಿಸಿದ್ರು. ಒಬ್ಬರು ನಾನು ನಮ್ಮ ಚಿಕ್ಕಪ್ಪನ ಊರಲ್ಲಿ ಬೆಂಗಳೂರಲ್ಲಿ ಹೋಗಿ ಕಲಿತೆ, ಆಮೇಲೆ 3 ಜನರು ಎಲ್ಲರೂ TCH ಆಯ್ತು. ನಮ್ಮ ತಂದೆಯವರು ಏನಂತಂದ್ರೆ ಎಲ್ಲರಿಗೂ ಸಹಾಯ ಮಾಡೋದು, ಅವರು ಬಾಂಡ್ ರೈಟರ್ ಆಗಿದ್ರು. ಮತ್ತೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಲ್ಲಿ ಮುಖ್ಯಸ್ಥರಾಗಿದ್ರು. ನಮ್ಮದು ತುಂಬಾ ಕುಟುಂಬ, ಏನೇನೋ ನಮ್ಗೆ ಕೆಲಸ ಇತ್ತು ಮನೆಯಲ್ಲಿ, ಹೈನು, ಎಮ್ಮೆ, ಆಕಳು, ಕರು ಎಲ್ಲ ಇತ್ತು. ಹೀಗಾಗಿ ನಾವು ಎಷ್ಟು 10th ವರೆಗೂ ನಾವು ಚಾನ ಕುಡಿದಿರ್ಲಿಲ್ಲ. ಹಾಲು ಹಿಂಡಿದ ತಕ್ಷಣ ಅಲ್ಲೇ ನೊರೆ ಹಾಲು ಕುಡಿತಾ ಇದ್ವಿ. ನಮ್ಮ ತಮ್ಮ ನಾನು ಇಬ್ರು ಒಂದು ಒಟ್ಟಿಗೆ ಇಟ್ಕೊಂಡ್ ಬರ್ತಿದ್ವಿ, ನೊರೆ ಹಾಲೇ ಕುಡಿತಾ ಇದ್ವಿ. ಹೀಗಾಗಿ ನಮ್ಮ ತಂದೆಯವರು ಎಲ್ಲ ಶ್ರಮ ಮಾಡಬೇಕು, ನೀವು ದುಡಿಬೇಕು, ಶ್ರಮ ಪಡಬೇಕು ಅಂತ ಹೇಳಿ ನಮಗೆಲ್ಲ ಕೆಲಸವನ್ನು ಹಚ್ತಿದ್ರು ಅವರು. ಆದರೆ ಎಲ್ಲವನ್ನು ನಾವು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾಡ್ತಾ ಇದ್ವಿ. ನಾವು ಎಂದೂ ಕೆಲಸ ಮಾಡೋಕೆ ಬೇಜಾರು ಪಡ್ತಾ ಇರಲಿಲ್ಲ. ಹಾಗೆ ನಮ್ಮ ತಮ್ಮ ಒಬ್ಬನು ಇಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ, ಇನ್ನೊಬ್ಬರು ಲಾಯರ್ ಇದ್ದಾರೆ, ಎಲ್ಲರೂ ಒಳ್ಳೆಯ ಕೆಲಸದಲ್ಲಿದ್ದಾರೆ ದೇವರ ದಯದಿಂದ. ಮತ್ತು ನಾವು ಸಂಸ್ಕೃತಿ ಇಷ್ಟದಂತಂದ್ರೆ ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು, ನಾವು ಇತರರಿಗೆ ಮಾದರಿ ಆಗ್ಬೇಕು. ಅಂತ ಸಂಸ್ಕೃತಿ ಉಳ್ಳ ಜೀವನ ಒಳ್ಳೇದಾಗ್ತದ, ಇತರರಿಗೆ ಸಮಾಜದಲ್ಲಿ ಗೌರವವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ತಾಯಿಯವರು ಅಷ್ಟೇ 108 ಸಲ ದಿನ ಓಂ ನಮ ಶಿವ ಬರೀತಾ ಇದ್ರು ಪುಸ್ತಕಗಳನ್ನ. ಅವ್ರಿಗೆ ಒಂದ್ ಸ್ವಲ್ಪ ನೋಟ್ಬುಕ್ ಮುಗಿಲಿಕ್ಕೆ ಬಂದ್ರೆ ನೋಟ್ಬುಕ್ ಕೊಡ್ರಿ, ನನಗೆ ತಗೊಂಬರ್ರಿ ತಗೊಂಬರ್ರಿ ಅಂತ ಇದ್ರು. ಇನ್ನ ಐತರ 2-3 ರೂಪಾಯಿ ದಿವಸಕ್ಕೆ 108 ಬರೋದು. ಅವನ್ನೆಲ್ಲ ಒಂದು 10-15 ವರ್ಷ ಅಂತ ಬರೋದ್ರು. ಅವನ್ನೆಲ್ಲ ದೇವಸ್ಥಾನ ಕಟ್ತಾರಲ್ಲ ಆ ಜಗಲಿ ಕೆಳಗಿಟ್ಟು ಜಗಲಿಯನ್ನ ಕಟ್ತಾ ಇದ್ರು. ಅವನ್ನೆಲ್ಲ ಓದ್ಕೊಟ್ಟು ಬರ್ರಿ ಕೊಟ್ಟು ಬರಂತ ಐದಾರು ಪುಸ್ತಕಗಳನ್ನ ಎಲ್ಲ ಇದ್ ಮಾಡ್ತಾರೆ, ಅಲ್ಲೇ ಅವುಗಳನ್ನ ಇಡ್ತಾ ಇದ್ರು. ನಾ ಏನ್ ನೂರಾಯಣ ಸಲ ಬರೀತಿರೋ ಆ ಮೊದಲು ಊಟ ಮಾಡಂತ ತಿಂತಿದ್ವಿ, ಇಲ್ಲ ಅದನ್ನ ಬರದೆ ಊಟ ಮಾಡಿದ್ರು. ಅಷ್ಟೇ ಅಲ್ಲದೇ ಹಳ್ಳಿಯಲ್ಲಿ ಅಕ್ಕ ಮಹಾದೇವಿ ಸಂಘವನ್ನು ಅವಾಗ ಸ್ಥಾಪಿಸಿದ್ರು. ಅಕ್ಕ ಮಹಾದೇವಿ ಮೂರ್ತಿಯನ್ನ ಎಲ್ಲರೂ ಕೂಡಿಸಿ ದೇಣಿಗೆ ಹಾಕಿ ಅಕ್ಕ ಮಹಾದೇವಿ ಮೂರ್ತಿಯನ್ನ ಸ್ಥಾಪಿಸಿದ್ರು. ಯಾರು ಬರೆದ ತಾಣ ಚುನ್ಮರಿ ತೆಂಗಿನಕಾಯಿ ತೆಗೆದುಕೊಂಡು ಪೂಜೆ ಮಾಡಿ ಹಾಡಿ ಬರ್ತಿದ್ರು. ಒಂದೊಂದ್ಸಲ ಜನ ಕೂಡ್ತಿದ್ರು, ಒಂದ್ಸಲ ಜನ ಕೂಡ್ತಿರ್ಲಿಲ್ಲ. ಹೀಗೆ ದೇವರ ಭಕ್ತಿ, ದೈವ ಭಕ್ತಿ ನಮಗೆ ಚಿಕ್ಕಂದಿರಲಾಗಲೇ ತಂದೆ ತಾಯಿಗಳಿಂದ ಸಂಸ್ಕಾರ ಬೆಳೆದು ಬಂದಿದೆ. ಹೀಗೆ ನಮ್ಮ ಎಲ್ಲರೂ ಅಷ್ಟೇ, ಹೊರಗಡೆದ ಏನೂ ತಿಂತಾ ಇರಲಿಲ್ಲ, ಮನೆಯಲ್ಲೇನೆ ಮಾಡಿದ್ದನ್ನೇ ತಿನ್ನೋದು, ಎಲ್ಲರೂ ಹಂಚಿಕೊಂಡು ತಿನ್ನೋದು. ನಮ್ಮ ತಂದೆಯವರು ಬೆಳೆದಿದ್ದನ್ನ ಎಂದೂ ಮಾರ್ತಾ ಇರಲಿಲ್ಲ. ಬಡಬಗ್ಗರಿಗೆ ಕೊಡೋದು, ತಮ್ಮ ಸಂಬಂಧಿಕರು ಅವರು ನಾಲ್ಕು ಮೈಯಿಂದ ಅಕ್ಕಂಗಿರಿದ್ದಾರೆ, ಅವ್ರೆಲ್ಲರಿಗೂ ಹಂಚೋದು. ಅವನು ಜೋಳ ಗೋಧಿ ಕಾಳು ಮತ್ತೆ ಅವಾಗ ಕುಸುಬಿ ಬೆಳೀತಿದ್ವಿ, ಕುಸುಬಿ ಎಣ್ಣೆಗೆ ಅಣ್ಣ ಮಾಡಕ್ ನಮ್ಮನ್ನ ಕಳಿಸಿದ್ರಲ್ಲಿ ಕುಂದ್ರಿ ಅಂತ ಹೇಳಿ ಆ ಎಣ್ಣೆಗೆ ಅಣ್ಣ ನೋಡಿ ನಮಗೆ ಒಲ್ಲೆ ಅನ್ನಿಸ್ತಿತ್ತು ಕೂಡ್ಲಿಕ್ಕೆ, ಆದ್ರೂ ಎಣ್ಣೆಗೆ ಅಣ್ಣ ಮಾಡ್ಕೊಂಬರೋದು. ಆಮೇಲೆ ತೊಗರಿ ಕೀಳುವಂತ ತೊಗರಿ ತಿನ್ನೋದು, ಮತ್ತೆ ಹೊಲದಲ್ಲಿ ಹೋಗಿ ಎಲ್ಲ ಕಾಯಿಗಳನ್ನ ಶೇಂಗಾಕಾಯಿ ಬೆಳೀತಿದ್ರು, ಬದ್ನೆಕಾಯಿ ಇಷ್ಟಿಷ್ಟು ಎಳೆ ಬದ್ನೆಕಾಯಿ, ಇವೆಲ್ಲ ನಮ್ಗೆ ಆರೋಗ್ಯಕ್ಕೆ ಪೂರಕವಾಗಿವೆ. ಎಲ್ಲ ಹಸಿ ತರಕಾರಿ ಹಸಿ ಇದು ಮನೆಯಲ್ಲೇ ತಿನ್ನೋ ಅಭ್ಯಾಸ ಮಾಡಿದ್ರಲ್ಲ. ಈಗಾದ್ರೂ ನಾವು ಅಷ್ಟೇ, ನಾನು ಹೆಡ್ ಮಾಸ್ಟರ್ ಇದ್ದಾಗ ನಮ್ಮ ಸರ್ಗಳೆಲ್ಲ ಏನಾದ್ರು ತರಿಸ್ರಿ ಮೇಡಮ್, ಏನಾದ್ರು ಇದು ಮಾಡ್ರಿ ಪಾರ್ಟಿ ಮೇಡಮ್, ನೀವು ಏನು ಬೇಕಾದ್ರೂ ತಗೊಳ್ರಿ, ನಾನು ಅದ ನಿಮ್ಮ ಇದಕ್ಕಾಗಿ ಒಂದು ಇಡ್ಲಿ ತಗೋತೀನಿ ಅಷ್ಟೇ ಅಂತ ಹೇಳ್ತೇನೆ. ನಾವು ಹೊರಗಿಂದ ಏನೂ ತಿಂದ, ಇನ್ನು ಮನೆಯಿಂದ ಮಾಡ್ಕೊಂಬರ್ತಿದ್ದೆ ಗೊತ್ತಿದ್ರೆ, ಎಲ್ಲರೂ ಪ್ರವಾಸಕ್ಕೋದ್ರೆ ನಾನೇ ಬೇಸನ್ ಉಂಡಿ ಮಾಡ್ಕೊಂಬರ್ತಿದ್ದೆ, ನಾನೇ ಉಂಡಿ ಮತ್ತೆ ಹಿಂಗೆ ದೋಸೆ ಇದೆ ಮನೆಯಿಂದ ಮಾಡ್ಕೊಂಡು ಅವ್ರು ಕೊಡ್ತಿದ್ದೆ. ಆದರೆ ಹೋಟೆಲಲ್ಲಿ ಮಾತ್ರ ಹೋಗೋದು ಇಲ್ಲ, ಯಾರೂ ಕಲಿತಾರೆ. ನಮ್ಮ ಮನೆಯಲ್ಲಿ ಅಷ್ಟೇ, ಯಾರೂ ಗಂಡ್ಮಕ್ಳು ಒಂದು ಅಡುಗೆ ಹೋಳು ಸಹ ತಿಂತಾ ಇರಲಿಲ್ಲ. ಅಂತ ಸಂಪ್ರದಾಯಕ ಮನೆಯಲ್ಲಿ ಬೆಳೆದು ಬಂದದ್ದು. ಇನ್ನು ಲೋಕಾಪುರದಲ್ಲಿ ತೆಗ್ಗಿಯವರ ಮನೆ ತರ ಅಂದ್ರೆ ಅತ್ಯಂತ ಫೇಮಸ್, ಅದು ಬಾಗಲಕೋಟೆ ಜಿಲ್ಲೆಯ ಹತ್ತಿರ ಕಲಾದಗಿ ಲೋಕಾಪುರ ಅಲ್ಲೇ ಹತ್ತಿರ ಇದೆ. ದಾಳಂಬ್ರಿ ಲಿಂಬೆಹಣ್ಣು ಮತ್ತೆ ನಮ್ಮ ಮನೆಯಲ್ಲಿ ಏನಂತಂದ್ರೆ ಅವಾಗ ದುಡ್ಡು ಕೊಡ್ತಾ ಇರಲಿಲ್ಲ, ಬೆಳೆದಿದ್ದ ಧಾನ್ಯಗಳನ್ನ ಕೊಡ್ತಾ ಇದ್ರು. ಈಗ ಹೂ ಮಾನವ ಬರ್ತಿದ್ದ ದಿನ ಹೂ ಒಂದೆರಡು ಮಾಲಿ ಕೊಟ್ಟು ಹೋಗ್ತಿದ್ದ ದಿನ ಹೂ, ಅವಂಗ ವರ್ಷಕ್ಕೊಂದ್ಸಲ ಜೋಳ ಗೋಧಿ ಮತ್ತೆ ಕಂತಿ ಭಿಕ್ಷಕ್ ಜನ ಬರ್ತಾ ಇದ್ರು, ಅವ್ರಿಗೆಲ್ಲ ಒಂದೊಂದು ಪ್ಲೇಟ್ ಬಟ್ಲು ಹಿಟ್ಟು ಕೊಡ್ತಾ ಇದ್ರು. ಆಮೇಲೆ ರೊಟ್ಟಿ ಮಾಡಿದ ತಕ್ಷಣ ಕಂತಿ ಭಿಕ್ಷಕ್ ಬರ್ತಾ ಇದ್ರು ನಮ್ಮ ಮನೆ ಸ್ವಾಮಿಗಳು. ಈಗ ಯಾರೂ ಬರೋದಿಲ್ರಿ, ಯಾಕಂದ್ರೆ ಎಲ್ಲ ನಾಚ್ಕೊಳ್ತಾರ, ಮತ್ತೆ ಕೊಡುವಷ್ಟು ಟೈಮೂ ಇಲ್ಲ, ಎಲ್ಲರೂ ದುಡಿಯೋದಕ್ಕೆನೆ, ಗಳಿಸೋದಕ್ಕೆ ಹೆಚ್ಚು ಅವರು ಗಮನ ಕೊಟ್ಟಿದ್ದಾರೆ. ಈಗ ಯಾರೂ ಬಾಗಲ ಮುಚ್ಕೊಂಡು ಊಟ ಮಾಡ್ತಾರೆ. ಮೊದಲು ಏನಿಲ್ಲ, ದಾನ ಮೊದಲು ಕೊಟ್ಟು ಇದು ಏ ರೊಟ್ಟಿ ಬಂದಿಲ್ಲ ಇವತ್ತಿನ ಬಂದಿಲ್ಲ, ಕಜ್ಜದಾವು ಬಂದಿಲ್ಲ ಕಜ್ಜದಾವು ಬಂದಿಲ್ಲ ಅಂತಿದ್ರು. ಹೀಗೆ ನಮ್ಮಲ್ಲಿ ಪ್ರತಿಯೊಬ್ಬರು ಅಷ್ಟೇ ಅಲ್ಲ, ಯಾರಾದರೂ ನಮ್ಮ ತಂದೆಯವ್ರು ಬಾಂಡ್ ರೈಟರ್ ಅಂದ್ರೆ ಹೊಲ ಖರೀದಿ ಮನಿ ಖರೀದಿ ಡಿವೋರ್ಸು ಎಲ್ಲ ಸಮಸ್ಯೆಗಳಿರ್ತಾವಲ್ಲ ಎಲ್ಲ ಬರೆಸ್ಕೊಳಕ್ ಬರ್ತಿದ್ರು ಹಳ್ಳಿಯಿಂದ. ಅವ್ರೇನೂ ಇರಲಿಲ್ಲ, ಒಂದೊಂದ್ಸಲ ಎರಡೆರಡು ರೊಟ್ಟಿ ತೊಗೊಂಬಂದ್ಬಿಡ್ತಿದ್ರು. ಅದಕ್ಕೆ ನಮ್ಮ ತಾಯಿಯವರು ಸಹ ಸಾಂಬಾರು ಪಲ್ಯ ಚಟ್ನಿ ಮೊಸರು ಅಂಕರ್ ಇರ್ತಾ ಇತ್ತು, ಮಜ್ಜಿಗೆ ಅಂಕರ್ ಕಾಯಿ ಇರ್ತಾ ಇತ್ತು, ಅವನ್ನೆಲ್ಲ ಕೊಡ್ತಾರೆ. ಅದಕ್ಕೆ ನಮ್ಮ ಮನೆ ದಾಸೋಹದ ಮನೆ ಅಂತ ಹೇಳ್ಬೋದು. ಶರಣರ ತತ್ವಗಳಂತೆ, ಶರಣರ ಆಶಯಗಳಂತೆ ದಾನ ದಾಸೋಹ ಎತ್ತಿದ ಕೈ, ಮತ್ತೆ ಬಂದವ್ರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ಅವ್ರು ಎಷ್ಟೇ ಜಗಳ ಮಾಡ್ಕೊಂಡು ಬಂದ್ರು ಸಹ ನಮ್ಮ ತಂದೆಯವ್ರು ಬಹಳ ಸಮಾಧಾನ ಇರ್ತಾರೆ. ನಾವಂತಿದ್ವಿ ಏನು ಎಷ್ಟು ಜಗಳಾಡ್ತಾರೆ ಎಷ್ಟು ಇದು ಮಾಡ್ತಾರಂತೆ, ಇಲ್ಲ ಅವ್ರು ಎರಡೂ ಪಾರ್ಟಿ ಸಮಾಧಾನ ಮಾಡ್ಬೇಕವ್ವ ಅಂತ ಹೇಳ್ತಿದ್ರು. ಹಿಂಗೆ ನನ್ನನ್ನು ಬಹಳ ಪ್ರೀತಿಯಿಂದ ಏನಂತ ಇದ್ರು ಅಂದ್ರೆ ಬಾಜಿರಾವ್ ಅಂತ ಕರೀತಾ ಇದ್ರು. ಅಂದ್ರೆ ಅವ್ರಿಗೆ ಅಷ್ಟು ಎಮ್ಮೆ, ಅವ್ರು ಮರಾಠಿ ಕಲ್ತಿದ್ದು, ಮರಾಠಿ ಶಾಲೆಯಲ್ಲಿ ಕಲ್ತಿದ್ರು ಸಹ ಅವ್ರು ಕನ್ನಡ ಬಿ ಎ ಡಿಗ್ರಿ ಎಂ ಎ ಆಗೋಕ್ಕಿಂತ ನಮ್ಗಿಂತ ಚೆನ್ನಾಗಿ, ಅವ್ರು ಸುಮ್ಮನೆ ಖಾಲಿ ಕುಂತಾಗ ಹಂಗ ವಚನಗಳನ್ನ ಬರೆಯೋದು ಇದನ್ ಮಾಡೋದು, ದೇವ್ರನ್ನ ದಿನ ಲೋಕೇಶ್ವರಿಗೆ ತಣ್ಣೀರು ಸ್ನಾನ ಮಾಡಿ ಆ ದೋತ್ರವನ್ನೇ ಹೊತ್ಕೊಂಡು ಹೂವನ್ನ ಅಲ್ಲಿಂದ ತಗೊಂಡ್ ಬರ್ತಾ ಇದ್ರು, ಅಲ್ಲಿಂದನ ನೀರು ತಗೊಂಡ್ಬಂದು ಪೂಜೆ ಮಾಡ್ತಾ ಇದ್ರು. ಪ್ರತಿ ದಿವಸ ಆ ಸಂಸ್ಕೃತಿಯೇ ನಮ್ಮಲ್ಲಿ ಆಳವಾಗಿ ಬೇರಿದೆ. ಎಲ್ಲರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಹತ್ತತ್ರ ಇರ್ತಿತ್ತು ಅವಾಗ ಹೋಗ್ತಾ ಇದೀವಿ, ಈಗ ನಾವು ಸಾಯಂಕಾಲ ಒಟ್ಟೆ ಯಾವಾಗಲೂ ಒಂದ್ಸಲ ಹೋಗಿ ಬರ್ತೀವಿ. ಹಾಗೆ ನಮ್ಮ ಶರಣ ಸಂಸ್ಕೃತಿ ಇಷ್ಟು ಆಳವಾಗಿದೆ ಅಂತಂದ್ರ ನಾವು ಎದುರು ಕುಂದ್ರು ಬಸವ ಅನ್ನೋದು, ನಮ್ಮ ಉಸಿರೇ ಬಸವಾಗಿದೆ. ಈಗ ಹೇಗೆ ಸಜ್ಜಲ್ಗುಡಿ ಸರ್ನಮ್ಮ ಮಲ್ಕೊಂಡಾಗ ನಾವೆಲ್ಲ ಗೊರಕಿ ಹೊಡಿತೀವಿ, ಆದ್ರೆ ಸಜ್ಜಲ್ಗುಡಿ ಸರ್ನ ಓಂ ನಮ ಶಿವ ಓಂ ನಮ ಶಿವ ಅಂತ ಇದ್ರಂತೆ, ಅವ್ರ ಸ್ವರ ಹಂಗ ಬರ್ತಾ ಇತ್ತಂತೆ, ಅವ್ರು ಗುಪ್ತವಾಗಿ ತುರುಬನಲ್ಲಿ ಲಿಂಗವನ್ನು ಇಟ್ಕೊಳ್ತಾ ಇದ್ರಂತೆ. ಹಾಗೆ ನಮ್ಮ ಮನೆತನದಲ್ಲಿ ಲಿಂಗ ಪೂಜೆ ವಿಭೂತಿ, ನಮ್ಮ ಶಾಲೆ ಹೋಗ ಬಂದು ವಿಭೂತಿ ಹಚ್ಕೊಂತಿದ್ರು ನಮ್ಮ ತಂದೆ, ನಮ್ಗೆ ನಾಚಿಗೆ ಬರ್ತದಂತೆ ಅದನ್ನ ತೆಗೆದು ಒರೆಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಮತ್ತ ಒರೆಸ್ಕೊಂಡು ಹೋಗ್ತಾ ಇದ್ವಿ, ಮತ್ತೆ ಎಲ್ಲಾರು ಬೆಟ್ಟಾದ್ರ ಅವರು ಓಡಾಡ್ತಿದ್ರು, ಎಲ್ಲರ ಬೆಟ್ಟ ವಿಭೂತಿ ಇಲ್ಲ ಅಂತಿದ್ರು, ಮತ್ತೊಂದು ವಿಭೂತಿ ಇಟ್ಕೊಂಡು ಹೋಗ್ತಿದ್ರು ಅದನ್ನ ಹಚ್ಕೊಳ್ತಾ ಇದ್ವಿ. ಇಷ್ಟು ವಿಭೂತಿ ನೋಡ್ರಿ, ವಿಭೂತಿ ಅಂದ್ರೆ ಬ ಸ ವ ಮೂರು ಹೇಳ್ತಾರೆ, ಗುರು ಲಿಂಗ ಜಂಗಮ ಅಂತಾನು ಹೇಳ್ತಾರೆ. ಅದಕ್ಕೆ ಹಣೆಯಲ್ಲಿ ವಿಭೂತಿ ಧರಿಸಿದ್ರೆ ನಮಗೆ ಸಕಾರಾತ್ಮಕ ಭಾವನೆಗಳು ಬರ್ತಾವೆ, ಕೊರಳಲ್ಲಿ ಲಿಂಗ ಧರಿಸಿದ್ರೆ ಆ ಇವರು ಲಿಂಗಾಯತರಿದ್ದಾರಪ್ಪ ಮತ್ತ ಇವರಿಗೆ ನಾವು ಗೌರವ ಕೊಡಬೇಕು, ಅವ್ರು ಎಷ್ಟೇ ನಮ್ಮ ಮೇಲೆ ಸಿಟ್ಟಾಗಿ ನಮಗ್ ಬೈಬೇಕಾದ್ ಬಂದ್ರು ಸತ್ಯಕ್ಕ ಆ ವಿಭೂತಿ ಲಿಂಗ ರುದ್ರಾಕ್ಷ ನೋಡಿದ ತಕ್ಷಣ ಅವ್ರ ಮನಸ್ಸು ಏನಾಗ್ತದ, ದೈವಿಮಯ ಆಗ್ತದ. ಹೀಗಾಗಿ ಆ ಸಿಟ್ಟು ಸಿಡುವು ಎಲ್ಲ ಮಾಯವಾಗಿ ಶಾಂತ ರೀತಿ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ, ಪಾಸಿಟಿವ್ ಥಿಂಕಿಂಗ್ ಬರ್ತದ. ಮತ್ತು ಯಾವುದೇ ಒಂದು ತೊಂದರೆಗಳು ಬರ್ತಾವ ಅದರ ಸಹಿಸುವಂತ ಶಕ್ತಿ ಅವರಲ್ಲಿ ಇರಬೇಕು, ಕಷ್ಟಗಳು ಬರಲಿ ಅದನ್ನ ಎದುರಿಸುವಂತ ಶಕ್ತಿ ಕೊಡಪ್ಪ ದೇವರೇ ಅಂತ ಬೇಡ್ಕೊಳ್ಳೋದು. ಹೀಗೆ ನಮ್ಮ ಬಾಲ್ಯದಲ್ಲಿ ನಮ್ಮ ಚಿಕ್ಕಪ್ಪರು ನಾನು ಬಹಳ ಐದನೇ ಇದ್ದಾಗ ಬೆಂಗಳೂರಲ್ಲಿ ಶೇಷಾದ್ರಿಪುರಂ ಹೈಸ್ಕೂಲಲ್ಲಿ ಕಲಿತೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹೀಗಾಗಿ ನಾನು ಚಿಕ್ಕಂದಲ್ಲಿರುವಾಗ್ಲೇ ಅಡುಗೆ ಮಾಡ್ಲಿಕ್ಕೆ ಇರ್ತಿದ್ದೆ. ಯಾಕೆ ನಮ್ಮ ಚಿಕ್ಕಮ್ಮರು ಊರಿಗೆ ಹೋದಾಗ ನಾನು ನಮ್ಮ ಚಿಕ್ಕಪ್ಪ ಇಬ್ಬರೇ ಇರ್ತಿದ್ದು, ರೊಟ್ಟಿ ಚಪಾತಿ ಅಂದ್ಬಿಟ್ಟು ಉಳಿದೆಲ್ಲವನ್ನು ಅಡುಗೆ ಮಾಡ್ತಾ ಇದ್ದೆ. ಹೀಗಾಗಿ ನಮ್ಮ ಅಡುಗೆಯನ್ನು ಸಹ ಬೇಗ ಕಲ್ತ್ಕೊಂಡೆ. ಎಲ್ಲದ್ರಲ್ಲೂ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀವು ಓದೋದ್ರಲ್ಲಷ್ಟೇ ಅಲ್ಲ ಅಡುಗೆ ಮಾಡಿದ್ರಲ್ಲೂ ನೀನು ಶ್ರೇಷ್ಠವಂತ ಇದ್ರು. ನಾವು ಊರಿಗೆ ಹೋದಾಗ ಏನು ಮಾಡಲ್ಲ ಅಂದ್ರೆ ಇಲ್ಲ ನೀನು ಸಾರು ಮಾಡುವಂತ ಇದ್ರು. ಹೀಗೆ ಎಲ್ಲದರಲ್ಲೂ ನನ್ನನ್ನು ಅವರು ಆತ್ಮೀಯತೆಯಿಂದ ಪ್ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಅದನ್ನೇ ನಾವು ಬಳಸಿಕೊಂಡು ಹೆಚ್ಚು ಹೆಚ್ಚು ಓದಲು ಮತ್ತು ಬರೆಯಲು, ಹಾಗೆ ಇತರರಿಗೆ ಅದನ್ನು ಮನದಟ್ಟು ಮಾಡುವಂತೆ ಅವರಿಗೂ ಓದ್ರಿ ಕಲೀರಿ ನನ್ನ ಪುಸ್ತಕಗಳದಾವ ನಮ್ಮ ಬಟ್ಟೆಗಳದಾವ ಬಡವರು ಅಂತ ಬಡವರಿಗೆ ನಮ್ಮನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಆವಾಗಲಿಂದಲೇ ನಮ್ಮ ತಾಯಿಯವರು ಅಂತೇವ್ರು ಇಲ್ಲ ಇನ್ನೂ ಚೆನ್ನಾಗೈತಲ್ಲ ಅಂತೇವ್ರು ಇಲ್ಲ ಇಲ್ಲ ಪಾಪ ನಮ್ಮ ಗೆಳೆತದ ಅಳಕ್ಕಿಗೆ ಎರಡೇ ಅದಾವ ಇರಲಿ ಅಂತ ನಾವು ಕೊಡ್ತಾ ಇದ್ವಿ. ಹೀಗೆ ನಾವು ದಾನ ಧರ್ಮ ಮಾಡೋದ್ರಲ್ಲಿ ಅವಾಗಿಂದ ನಮ್ಮ ತಂದೆಯವರು ಒಂದು ದಿವಸನೂ ಮಾಡಲಿಲ್ಲ. ಇಲ್ಲಿವರೆಗೂ 2000 ಅವ್ರು ತೀರ್ಕೊಂಡು 2000 ಇಸ್ವಿವರೆಗೂ ಅವರು ನಮಗೆಲ್ಲ ಕೊಡ್ತಾ ಇದ್ರು. ಬೆಳಗಾವದಲ್ಲಿ ಬಹಳ ತುಟ್ಟಿ, ನೀವು ಸ್ವಲ್ಪ ನಾವು ಮೊದಲು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಸರ್ವಿಸ್ ಮಾಡ್ತಾ ಇದ್ವಿ, ಸಂಬಳ ಕಡಿಮೆ, ಮನೆ ಕಟ್ತಾ ಇದ್ರಿ, ಏನೂ ಇಲ್ಲ ಅಂತೇಳಿ ಪ್ರತಿಯೊಂದನು ಅಡುಗೆ ಮಾಡಿದ್ದು ಹೋಳಿಗೆ ಕಡುಬು ಹುಗ್ಗಿ ಸಹ ಕಳಿಸ್ತಾ ಇದ್ರು, ತಗೊಂಡ್ ಬರ್ತಾ ಇದ್ರು. ಯಾರೋ ಊರಿಗೆ ಹೋಗ್ತಾವಾಗ ಬಹಳ ಚೆನ್ನಾಗಿದ್ರು ಬಸ್ನಲ್ಲಿ, ಏನಾದ್ರು ಬೆಳೆದ ಇದು ಮಾಡಿದ್ರೆ ಒಂದು ಡಬ್ಬಿಯೊಳಗೆ ಹಾಕಿ ಬಾಕ್ಸ್ ಅಲ್ಲಿ ಹಾಕಿ ಇದು ಮಾಡಿ ಕೊಡಪ್ಪ ಅಂತಂದ್ರೆ ಡ್ರೈವರ್ಗೆ ಒಂದು 50 ರೂಪಾಯಿ ಕೊಟ್ಟರೆ ತಂದು ಕೊಡ್ತಾ. ನಾವು ಹೋಗಿ ತಗೊಳ್ತೀವಿ. ಇಷ್ಟೊಂದು ಕಾಳಜಿ ನಮ್ಮ ತಂದೆಯವರು, ಎಲ್ಲರೂ ತಿನ್ನಲಿ ನಾವು ಬೆಳೆದಿದ್ದು, ಎಲ್ಲರೂ ಅವ್ರಿಗೆ ಸಂತೃಪ್ತಿ ಪಡಲಿ. ಮನೆಯಲ್ಲಿ ಬೆಳೆದಿದ್ದು ಬೇರೆ, ಹೊರಗಿನ ತಗೊಂಡದ್ದು ಬೇರೆ, ಅದರಲ್ಲಿರುವ ಅವ್ರ ಪ್ರೀತಿಯಿಂದ ಕೊಟ್ಟದ್ದು ನಮಗೆ ಅಷ್ಟೊಂದು ಇಷ್ಟವಾಗ್ತಿತ್ತು. ಮತ್ತು ಅವರನ್ನು ಯಾವಾಗಿದ್ರೂ ನಾವು ಸ್ಮರಿಸಿದ್ವಿ. ನಮ್ಮ ಸೋದರತೆಗಳಿಗೂ ಕೊಡ್ತಾ ಇದ್ರು, ಅವ್ರ ಮಕ್ಕಳಿಗೂ ಕೊಡ್ತಾ ಇದ್ರು. ಬಹಳ ಮಂದಿನ ಶಾಲೆಗೆ ಕಲೀಲಿಕ್ಕೆ ಇಟ್ಕೊಂಡಿದ್ರು ಅವರು ಅಷ್ಟೇ. ಈಗ ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ತಂಗಿಗಳನ್ನು ನಾನೇ ಕಲಿಸಿದ್ನಿ, ನಮ್ಮ ತಮ್ಮಗಳನ್ನು ಕಲಿಸಿದ್ವಿ, ಇಬ್ಬರು ನಾನು ಮದುವೆ ಮಾಡಿಕೊಟ್ಟೆ. ಹೀಗೆ ಬಾಲ್ಯ ಜೀವನ ನನಗೆ ಅತ್ಯಂತ ಸ್ಮರಣೀಯವಾಗಿದೆ. ಬಾಲ್ಯದಲ್ಲಿ ಕಲಿತಿದ್ದು ಅದೇ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಎಂಬಂತೆ. ನಾವು ಚಿಕ್ಕವರಿದ್ದಾಗಲೇ ನಮ್ಮನ್ನೆಲ್ಲ ತಿದ್ದಿ ತೀಡಿ ಅಕ್ಷರ ಜ್ಞಾನ ಮತ್ತು ಸಮಾಜದಲ್ಲಿ ಹೇಗೆ ನಡೀಬೇಕು ಎಂಬುದನ್ನು ಕಲಿಸಿದ್ದಾರೆ.
0: ಮೇಡಮ್, ಈಗಾಗಲೇ ನಾನು ಹೇಳಿದೆ ತಮಗೆ 5ನೇ ತರಗತಿಯಲ್ಲಿ ಇರುವಾಗಲೇ ಮದುವೆ ಆಗುತ್ತೆ ಅಂತ. ವಿದ್ಯಾಭ್ಯಾಸ ಯಾವ ರೀತಿ ಮುಂದುವರಿಸಿದ್ರಿ ಮೇಡಮ್? ಗಂಡನ ಮನೆಯವರು ಯಾವ ರೀತಿ ಸಹಕಾರವನ್ನ ನೀಡಿದ್ರು?
2: ನಮ್ಗೆ ಮದುವೆ ಆಗಿದ್ದು ಚಿಕ್ಕಲ್ಲಿರುವಾಗಲೇ, ನಮಗೇನಾದ್ರು ಕಲ್ಪನೆ ಇರಲಿಲ್ಲ. ನಮ್ಮ ಭಾವನ ಮದುವೆಗಂತ ಹೋಗಿದ್ವಿ, ಅಲ್ಲಿ ನಮ್ಮ ಕೊನೆ ಮಗ ಇದ್ದಾನೆ, ಮಾವ ಇಲ್ಲ, ಅವ್ರ ತಂದೆ ಇಲ್ಲ, ತಾಯಿ ಒಬ್ಬರೇ ಇದ್ದಾರೆ. ನಮ್ಮ ಅತ್ತೆಯವರು ಈಳಿಗಣ್ಣ ಅಂತಾರಲ್ಲ, ಈಳಿಗಣ್ಣ ವಯಸ್ಸಾದ್ಮೇಲೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ, ಆದರೂ ಬಹಳ ಜಾಣರು ಅವರು, ಬಹಳ ಹುಷಾರು. ಎಲ್ಲರೂ ಇವ್ರು ಬಂದರು ಅಂತ ಹೆಜ್ಜೆ ಮೇಲೆ ಗುರ್ತ ಹಿಡಿತಾ ಇದ್ರು. ಇಲ್ಲಪ್ಪ ನಿಮ್ಮ ತಮ್ಮನ ಮಗಳು, ನಿಮ್ಮ ಮಗ ಗೊತ್ತದ, ಅಕ್ಕ ಮಹಾದೇವ್ ನಮ್ಮ ಮಗ ಕೊಟ್ಟುಬಿಡ್ರಿ ಅಂತ. ಇಲ್ಲ ನಾವು ಈಗ ಕೊಡೋದಿಲ್ಲ, ಆಮೇಲೆ ಮದುವೆ ಮಾಡ್ತೀವಿ, ದೊಡ್ಡವರಾದ್ಮೇಲೆ ವಚನ ಕೊಡ್ತೇನೆ. ನಂಗೆ ವಚನ ಬೇಡ, ನೀವು ಮಾಡಿದ್ರೆ ಮಾಡಂತ ಅವ್ರು 4 ಮಂದಿ ಅಕ್ಕಂಗಿಯವ್ರು ಗಟ್ಟಿಯಾಗಿ ಕೂತ್ಬಿಟ್ರು. ಕೊನೆಗೆ ನಮ್ಮ ತಂದೆಯವ್ರು ಹೆಣ್ಣುಗಳು ಬಹಳ, ಹೆಣ್ಮಕ್ಳ ಮೇಲೆ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ, ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು ಎಲ್ಲರಿಗೂ, ನಮ್ಮ ಮನೆ ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು. ಹಾಗೆ ಇರೋದ್ರಿಂದ ನನಗೆ 6ನೇ ತರಗತಿ ಇರುವಾಗಲೇ ಮದುವೆ ಆಯಿತು. ನೀವು ಮದುವೆ ಮಾಡಿದಾರೆ ಅನ್ನೋದು ಅಷ್ಟೇ, ಆದರೆ ಮುಂದೆ ನನಗೆ ಕಲೀಲಿಕ್ಕೆ ಹೋಗೋವರೆಗೂ ನಮ್ಮ ಅತ್ತೆ ಮನೆಗೆ ನಾವು ಅಲ್ಲಿ ಹೋಗಲೇ ಇಲ್ಲ. ಅವ್ರು ಯಾವಾಗಲೂ ನಮ್ಮಲ್ಲಿ ಬಂದಾಗ ಅಷ್ಟೇ ಬಹಳ ಪ್ರೀತಿಯಿಂದ, ಅವರು ಮಗಳ ಅವ್ರ ಗಂಡು ಮಕ್ಕಳೇ 4 ಜನ, ಇವರೇ ನಮ್ಮ ಮನೆಯವರೇ ಕೊನೆಯವರು. ಅದಕ್ಕೆ ಯಾರೂ ಮದುವೆ ಮಾಡಲಿಲ್ಲ, ಮಾವ ಇಲ್ಲ, ನಾವು ಸ್ವಲ್ಪ ಕಡಿಮೆ ಒಳ್ಳೆ ಶ್ರೀಮಂತರಿದ್ದೀರಿ, ಅದಕ್ಕಾಗಿ ನೀವು ಕೊಡೋದಿಲ್ಲ ಅನ್ನೋ ಒಂದು ಭಾವನೆಯನ್ನು ನಮ್ಮ ತಂದೆಯವ್ರ ತಲೆದಾಕರು. ಅಕ್ಕನ ಮೇಲಿನ ಪ್ರೀತಿಯಿಂದ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರು ಅಷ್ಟೇ. ಮುಂದೆ ನಾನು BA ಕಲಿತೆ, ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಕಲಿತಿದ್ದರಿಂದ BA ಕಲಿತೆ. ಅನಂತರ BA ಆದಮೇಲೆ ನಾನು ಕಲಿಸ್ಕೊಟ್ರು, ಅನಂತರ MA ನಮ್ಮ ಮನೆಯವರೇ ಕಲಿಸಿದ್ರು, ಇದು BEd ಅನ್ನು ಕಲಿಸಿದ್ರು. ಹೀಗೆ ಅವರು ಸಹ ಶಿಕ್ಷಣಕ್ಕೆ ನನಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದರು. ಅವ್ರು ಪ್ರೋತ್ಸಾಹ ನೀಡಿದ್ರಿಂದಲೇ ನಾನು ಸರ್ವಿಸ್ ಮಾಡಲಿಕ್ಕೆ ಅನುಕೂಲ ಆಯಿತು. ಆಮೇಲೆ ಎಲ್ಲ ಕ್ಷೇತ್ರಗಳಲ್ಲೂ BAದಲ್ಲೂ ಪ್ರಥಮ ಸ್ಥಾನ, BEdದಲ್ಲೂ ಓಬಾ ನಾಯಕ್ ಸರಿದ್ರು. ಇಲ್ಲೇ ಬೆಳಗಾವಿನಲ್ಲೇ ನನ್ನ ಎಲ್ಲ ಶಿಕ್ಷಣ ಬೆಳಗಾವಿನಲ್ಲೇ ಆಯಿತು, ಯಾಕಂದ್ರೆ ಅವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗಿ ಬಂದ ನಮ್ಮ ಚಿಕ್ಕಪ್ಪರು. ಬೆಳಗಾವಿನಲ್ಲೇ ನಮ್ಮದು ಶಿಕ್ಷಣ ಆಯಿತು, ಅದೊಂದು ನನಗೆ ಹೆಮ್ಮೆ ವಿಷಯ. ಆಮೇಲೆ MA ಇದ್ದಾಗ ನಾನು ಸರ್ದಾರ್ ಹೈಸ್ಕೂಲ್ದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು ನಾಗಮಂಗಲದಲ್ಲಿ ನನ್ನ ಅಪಾರ್ಟ್ಮೆಂಟ್ ಆಯಿತು. ಅಪಾರ್ಟ್ಮೆಂಟ್ ಆಗಿದ್ಮೇಲೆ ಅಲ್ಲಿ ಅಷ್ಟು ದೂರ ಊರ ಮುಂದೆ ಬರ್ತದೆ, ಅದು ಅಷ್ಟು ದೂರ ಊರಲ್ಲಿ ಹೆಂಗೆ ಹೋಗ್ತೀನಿ, ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತೇಳಿ ನಮ್ಮ ಸೋದರತ್ತೆ, ಇನ್ನೊಬ್ಬರು ಚಿಕ್ಕ ಸೋದರತ್ತೆ ಮನೆಯಲ್ಲೇ ಇದ್ರು, ಅವ್ರನ್ನ ಕರ್ಕೊಂಡು ನಾನು ನಾಗಮಂಗಲಕ್ಕೆ, ಮಂಡ್ಯ ಡಿಸ್ಟಿಕ್ ನಾಗಮಂಗಲಕ್ಕೆ ಬಂದೆ. ಅಲ್ಲಿ ನನಗೆ ಎಲ್ಲರೂ ಸಹಕಾರ, ಏನು ನನಗರ ಫಸ್ಟ್ ಸರ್ವಿಸಲ್ಲಿ 78 ಇಸ್ವಿಯಲ್ಲಿ ಹೆಂಗೆ ಕಲಿಸೋದು ಅವರೇ ಸ್ವಲ್ಪ ನಾ ಬೆಂಗಳೂರಲ್ಲಿ ಇರೋದ ಭಾಷಾ ಸಮಸ್ಯೆ ಏನೇ ಬರಲಿಲ್ಲ, ಆದರೆ ತಕ್ಷಣ ಜೂನಿಯರ್ ಕಾಲೇಜಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಇಷ್ಟು ದೊಡ್ಡ ಸ್ಕೂಲು 70-60 ಮಕ್ಕಳಲ್ಲಿ, ಹೀಗಿರೋದ್ರಿಂದ ಹೆಂಗೆ ಕಲಿಸೋದು ಅಂತೇಳಿ ದಿನ ರಾತ್ರಿ ಹಗಲು ಓದ್ತಾ ಇದ್ದೆ. ಅದನ್ನ ಮನನ್ ಮಾಡ್ಕೊಂಡು ಪಾಠವನ್ನು ಹೇಳ್ತಾ ಇದ್ದೆ. ಎಲ್ಲರೂ ಪರವಾಗಿಲ್ವೇ ಮೇಡಮ್, ಎಷ್ಟು ಬೇಗ ಈ ಭಾಷೆ ಕಲ್ತ್ಕೊಂಡ್ಬಿಟ್ರಲ್ಲ, ಹುಬ್ಳಿ ಧಾರವಾಡದ ಬೆಳಗಾವದವರವರು ಅಂತ ಇದ್ರು. ಇಲ್ಲ ಸರ್, ನಾ ಬೆಂಗಳೂರಲ್ಲಿ ಕಲ್ತಿರೋದು ಪರವಾಗಿಲ್ಲ, ಆದ್ರೂ ಸ್ಟಡಿಯಲ್ಲಿ ನೀವು ಇದರಲ್ಲಿ ಚೆನ್ನಾಗಿ ನೀವು ಮಕ್ಕಳಿಗೆ ಮನವರಿಕೆ ಆಗುವಂಗೆ ಅವರಿಗೆ ತಿದ್ದಿ ತೀಡಿ ನೀವು ಪಾಠ ಹೇಳ್ತೀರಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆಗ್ಲಿ ಸರ್ ಅಂತ ಹೇಳಿದೆ. ಮುಂದೆ ಅದೇ ಶಾಲೆಯಲ್ಲಿ 5 ವರ್ಷ ಇದ್ವಿ ನಾವು. ಎಲ್ಲರೂ ಅಂದ್ರೆ ಏನ್ ನೀವು ಇಷ್ಟ, ನಮ್ಮ ಮನೆಯವ್ರನ್ನೂ 1 ವರ್ಷ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದ್ರು KR ಹಾಸ್ಪಿಟಲ್ ಮೈಸೂರಿಗೆ. ಅವರೊಂದು 2 ವರ್ಷ ಅಲ್ಲಿದ್ರು. ನಮ್ಮ ಮಕ್ಕಳು ನಮ್ಮ ತಂಗಿನೂ ಕಲೀಲಿಕ್ಕೆ ನನ್ನ ಜೊತೆಗೆ ಇಟ್ಟರು ಅಂತಂದೆ. ಅಂದ್ರೆ ಇಬ್ಬರು ಜೊತೆಗೆ ಆಗ್ತದೆ ಅಂತೇಳಿ ಅವಳು ಪ್ರೇಮ ತೆಗ್ಗಿ ಅಂತೇಳಿ ಮುದೋಳದಲ್ಲಿ ಟೀಚರ್ ಇದ್ದಾಳೆ, ಅವರು ನನ್ನ ಹತ್ರ ನಾಗಮಂಗಲದಲ್ಲಿ ಕಲಿತರು. ಆಮೇಲೆ ನಮ್ಮ ತಮ್ಮ ವಕೀಲ್ ಇರ್ತಾರೆ, ಅವ್ರದ್ದು ವಕೀಲ್ ಮುಗಿದಿತ್ತು, ಅವರು ಇದ್ರು. ಹೀಗೆ ಎಲ್ಲರನ್ನೂ ಒಂದು ಸಮಭಾವನೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರ ಮುಂದೆ ಬರಬೇಕು ಅನ್ನೋದು ನಮ್ಮ ತಂದೆಯವರ ಅಭಿಲಾಷೆ. ಅದಕ್ಕಾಗಿ ಅವರು ನನ್ನ TCH 2 ವರ್ಷಗಳ ಇಬ್ಬರು ಮೇಡಮ್ಗಳು ಅಂತ ಕರಿತಾ ಇದ್ರು. ಅಲ್ಲಿ ಪಕ್ಕದ ಮನೆಯವರೆಲ್ಲ ಕುಳ್ಳು ಮೇಡಮ್ ಉದ್ದು ಮೇಡಮ್ ಅಂತ ಇದ್ರು. ಹೀಗೆ ಇಬ್ರು ಅಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ಅವಳು ಕಲಿತ್ಲು. ಮುಂದೆ ಮೈಸೂರಲ್ಲಿ ಎಲ್ಲವನ್ನು ನಾವು ಅಲ್ಲಿಯೂ ಸಹ ನಮ್ಮ ಗೆಳತಿಯರನ್ನು ಬಹಳ ಆಧಾರದಿಂದ ಆತ್ಮೀಯತೆಯಿಂದ ನಮ್ಮನ್ನು ಬರ್ಮಾಡ್ಕೊಳ್ತಾ ಇದ್ರು. ಏನ್ರಿ ನೀವು ನಿಮ್ಮೂರನವ್ರು ಯಾರ ದೋತ್ರ ಉಟ್ಕೊಂಡ್ಕೊಂಡು ನಿಮ್ಮೂರ್ ಕಡೆ ಹೊಂಟಾರು ನೋಡ್ರಿ ಅಂತ ಹೇಳ್ತಾರೆ. ಅಷ್ಟೊಂದು ಅವ್ರಿಗೆ ನೋಡ್ರಿ ನಿಮ್ಮೂರ್ ಕಡೆ ನನ್ ಬಹಳ ಹೆಮ್ಮೆ. ನಮ್ಮ ಊರನವರೆಲ್ಲ ಏನಿಲ್ಲ, ಆದ್ರೂ ಯಾರು ದೋತ್ರ ಪಂಚೆ ಉಟ್ಕೊಂಡು ಹೋಗ್ತಿರ್ತಾರಲ್ಲ, ನಾನ್ ನೋಡಿ ಖುಷಿ ಆಗ್ತಿತ್ತು ನಮ್ಮ ಕಡೆಯವರೆಲ್ಲ ಅಂತೇಳಿ. ವರ್ಷಕ್ಕೊಂದೆರಡು ಸಲ ಬೆಳಗಾವಿಗೆ ಲೋಕಾಪುರಕ್ಕೆ ಬರ್ತಾ ಇದ್ದೆ, ಮತ್ತು ಅಲ್ಲಿ ಎಲ್ಲ ಮಕ್ಕಳು ಸಹ ಬಹಳ ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಲ್ಲಿನ 5-6 ಜನ ಶಿಕ್ಷಕರು, ನಾನು ಮತ್ತೆ ಇನ್ನೊಬ್ಬರು ಕ್ಲಾರ್ಕ್, ಇಬ್ಬರೇ ಹೆಣ್ಮಕ್ಳು. ಆದ್ರೆ ಹೆಣ್ಮಕ್ಳು ಕಲಿಸೋದ್ರಲ್ಲಿಂದ ನಾನು ಒಬ್ಳೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮಕ್ಕಳು ಎಲ್ಲೂ ಪ್ರವಾಸಕ್ಕೆ ಹೋಗಿರ್ಲಿಲ್ವಂತೆ, ಮೇಡಮ್ ನೀವು ಪ್ರವಾಸಕ್ಕೆ ಶ್ರವಣ ಬೆಳಗೊಳ ಕರ್ಕೊಂಡು ಹೋಗ್ತೀರಾ ಅಂತ. ಆಯ್ತು ಸರ್, ಕರ್ಕೊಂಡು ಹೋಗ್ತೀನಿ. ಅವ್ರು ಏನ್ ಹೇಳಿದ್ರು ನಾನು ಇಲ್ಲ ಅಂತಿಲ್ಲ, ಅವ್ರಿಗೊಂದು ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಕರ್ಕೊಂಡು ಮಕ್ಕಳಿಗೆ ಅವ್ರ ತಾಯಿ ತಂದ್ರೆ, ನಮ್ಮ ಮಕ್ಕಳು ಎಲ್ಲೂ ಹೋಗೋದಿಲ್ರಿ, ಬಹಳ ಬಡವರಿದ್ದಾರೆ, ನಾ ಆಯ್ತು ಅಂತೇಳಿ ಎಷ್ಟೋ ಸಲ ನಾನು ದುಡ್ಡು ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನಾನೇ ಮನೆಯಲ್ಲಿ ತಯಾರಿಸಿಕೊಂಡು ಅಂದ್ರೆ, ನಾನು ಹೊರಗೆ ತಿಂತಾ ಇರ್ಲಿಲ್ವಲ್ಲ, ಮಕ್ಕಳಿಗೆ ಆಗಿ ಹೆಚ್ಚಿಗೆ ನಾನು ಮಾಡಿಕೊಂಡು ಅವ್ರಿಗೆ ಪ್ರೀತಿ, ಅವ್ರಿಗೆ ಟೀಚರ್ ಏನ್ ತಗೊಂಬಂದ್ರಿ ಅಂತ ಕೇಳ್ತಾರೆ, ಇಷ್ಟು ಪ್ರೀತಿ ನಮಗೆ ವಿಶ್ವಾಸ ಮಕ್ಕಳ ಜೊತೆಗೆ ಬೆಳೆಯಿತು. ನಾಗಮಂಗಲದಲ್ಲಿ ಎಷ್ಟು ಜನ ನನ್ನ ಪ್ರೀತಿ ನೋಡ್ಕೊಂಡು, ಎಲ್ಲಕ್ಕೂ ಅರ್ಷ ಕುಂಕುಮ ಕರಿತಾ ಇದ್ರು, ಎಲ್ಲರೂ ಮದ್ವೆ ಕರಿತಾ ಇದ್ರು, ಏನು ಕರಿತಾ ಇದ್ರು. ಹೋಗಿದೆ, ಮೇಡಮ್ ನೀವು ಅಡುಗೆ ಮಾಡಬೇಡ್ರಿ ಬರ್ರಿ ಅಂತೇಳಿ. ಇಲ್ಲಪ್ಪ, ನಾ ರೊಟ್ಟಿ ಮಾಡಿದ್ರೆ ಅವ್ರು ಬಹಳ ಪ್ರೀತಿ, ನನಗೆ ಏನು ಕೊಡಬೇಡ್ರಿ, ರೊಟ್ಟಿ ತಗೊಂಡು ಹೋಗ್ರಿ, ರೊಟ್ಟಿ ಕೊಡ್ರಿ ಅಂತಿದ್ರು ಅವ್ರು. ಹೀಗೆ ಅಲ್ಲಿ ನನಗೆ ಒಳ್ಳೆ ಆತ್ಮೀಯತೆ, ಒಳ್ಳೆ ಯಾವ ಋಣಾನು ಬಂದೋ ಏನೋ, ಮೊಟ್ಟ ಮೊದಲು ಅಲ್ಲಿ ನನಗೆ ಸರ್ವಿಸ್ ಸಿಕ್ತು. ಅದನ್ನು ಎನ್ನೆಂದಿಗೂ ನನ್ನ ಜೀವನದಲ್ಲಿ ನಾನು ಮರಿಲಾರದು. ಅದು ನನಗೆ ಬಾಳನ್ನು ಕೊಟ್ಟಿದ್ದೆ, ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿದೆ. ಅದಕ್ಕಾಗಿ ನಾಗಮಂಗಲದಲ್ಲಿ ಪ್ರಥಮ ಸೇವೆ ಮಾಡಿದ್ದನ್ನು ನಾನಿಲ್ಲಿ ಸ್ಮರಿಸಬಹುದು.
1: ಮೇಡಮ್, ಇನ್ನು ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಂದ್ರೆ ಕೇವಲ ಮಕ್ಕಳ ಒಂದು ಕಲಿಕೆಗೆ ಮಾತ್ರ ಒತ್ತು ಕೊಡದೆ ತಾವು ಒಂದು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಯಲ್ಲೂ ಕೂಡ ತಮ್ಮ ಪಾತ್ರ ಇದೆ. ಅದು ತಮ್ಮ ತಂದೆಯಿಂದ ಬಂದ ಬಳುವಳಿ ಅನ್ಸುತ್ತೆ.
2: ಹೌದು ಮೇಡಮ್, ನಾನು ನಾಗಮಂಗಲದಿಂದ ಮಾರಿಹಾಳಕ್ಕೆ ಟ್ರಾನ್ಸ್ಫರ್ ಆಯ್ತು. ಮಾರಿಹಾಳದಲ್ಲಿ ಅಲ್ಲಿ ಮಾಡೆಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದೆ. ಅಲ್ಲಿ ಸ್ಕೂಲ್ ಇತ್ತು ಪರವಾಗಿಲ್ಲ, ಆದ್ರೂ ಈ ಕರಡಿಗುದ್ದಿ ಹಿಡ್ಕೊಂಡು ಸಾಮ್ರಾ ತನಕ ಮಾಡೆಲ್ ಸ್ಕೂಲ್ ಎಲ್ಲ 8 ಸ್ಕೂಲ್ ನನ್ನ ಅಂಡರ್ದಲ್ಲಿದ್ದು. ನಾನು ಚಿಕ್ಕ ವಯಸ್ಸು ಅಂದ್ರೆ 28-29, ಎಲ್ಲರೂ ಏಜ್ ಆದವರು. ಹೆಂಗಪ್ಪ ನಾನು ಎಷ್ಟು ದೊಡ್ಡ 15 ಸ್ಕೂಲನ್ನು ನಾ ಸಂಭಾಳಿಸ್ಕೊಂಡು ಹೋಗ್ಬೇಕು ಮಾಡೆಲ್ ಸ್ಕೂಲ್ ಅಲ್ಲ ಅಂತೇಳಿ ಬಹಳ ಇದಾಯ್ತು. ಆದ್ರೂ ಅಲ್ಲಿ ಜನರ ಪ್ರೋತ್ಸಾಹದಿಂದ ಇದರಿಂದ 6 ವರ್ಷ ಅಲ್ಲಿ ಮಾಡಿದೆ. ಅನಂತರ ಇಲ್ಲಿ ಸರ್ದಾರ್ ಹೈಸ್ಕೂಲ್ ಬಂದಿವಿ, ಸರ್ದಾರ್ ಹೈಸ್ಕೂಲ್ ಟ್ರಾನ್ಸ್ಫರ್ ಮಾಡಿ ತಗೊಂಡಿವಿ. ಅಲ್ಲಿ ಬಂದ ಮೇಲೆ ಪುನಃ ನಾನು ಚಿಂತಾಮಣ್ ರಾವ್ ಸರ್ದಾರ್ ಸ್ಕೂಲ್ ಎಲ್ಲ ಆದ್ಮೇಲೆ ಪ್ರಮೋಷನ್ ಅಂತ ಹೇಳಿ ಈ ರಾಮತೀರ್ಥ ನಗರ್ ಹೈಸ್ಕೂಲ್ ಅಲ್ಲಿ ಮುಖ್ಯೋಪಾಧ್ಯಾಯ ಇದೆ. ಅಲ್ಲಿ ಹೊಸ ನಾನೇನೋ ನಮ್ಮ ಮನೆ ಹತ್ರ, ನಮ್ಮ ಮನೆಯಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ದೂರ, ನಮ್ಮ ಮನೆ ಇರೋದು ಆಂಜನೇಯ ನಗರ. ಆಯ್ತು ಅಂತ ಖುಷಿ ಆದ್ರೆ ನನಗೆ ಇಂಗ್ಲಿಷ್ ಲೆಕ್ಚರರ್ ಬಂದಿತ್ತು ಕಿತ್ತೂರಿಗೆ. ನಮ್ಮ ಮನೆಯವರು ಸ್ವಲ್ಪ ಆರಾಮಿರ್ಲಿಲ್ಲ, ಇಲ್ಲ ನೀನು ಅಷ್ಟು ದೂರ ಬೆಳಿಗ್ಗೆ 8 ಗಂಟೆಗೆ ಹೋಗೋದಂದ್ರೆ 7 ಗಂಟೆಗೆ ಮನೆ ಬಿಡಬೇಕು, ಅಲ್ಲಿ ಹೋಗೋದು ಬೇಡ. ಅಲ್ಲಿ 3 ತಿಂಗಳವರೆಗೂ ನಂಗೆ ಆರ್ಡರ್ ಬಂತು, ಬರ್ರಿ ಬರ್ರಿ ಅಂತೇಳಿ. ದೂರ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ಹೆಡ್ ಮಾಸ್ಟರ್ ಸಿಗ್ತಲ್ಲ ಅಂತೇಳಿ ಇಲ್ಲೇ ಹೋದ್ರು. ಅಲ್ಲಿ ನೋಡ್ರಿ ಏನು ಸ್ಕೂಲ್ ಇಲ್ಲ, ಏನೂ ಇಲ್ಲ, ಬರೀ ಸ್ಯಾಂಕ್ಷನ್ ಮಾಡಿದ್ದಾರೆ ಜಾಗ. ಒಂದು ರೂಮ್ ತಗೊಂಡು ಅಲ್ಲಿ ಮಕ್ಕಳನ್ನ 7-8 ಮಕ್ಕಳನ್ನ ಕರ್ಕೊಂಡು ಹುಡ್ಕೊಂಡು ಅಲ್ಲಿ ರುಕ್ಮಿಣಿ ನಗರ್ ಗೊತ್ತಿರಬಹುದು, ಒಂಟಮೂರಿ ಆಶ್ರಯ ಕಾಲೋನಿ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಶಾಲೆಯನ್ನ ನಿರ್ಮಿಸಬೇಕಾಯ್ತು. ಮುಂದೆ ಹೋದ 8 ದಿವಸಕ್ಕೆ ಆ ಜಾಗ ಅಂದ್ರೆ ಅಲ್ಲಿ ಎಷ್ಟಂತಂದ್ರೆ 8-5 ಎಕರೆ 10 ಗುಂಟೆ ಜಾಗೆಯನ್ನ ಕರೆದು ಭೂಮಿ ಪೂಜೆ ಮಾಡಿದ್ವಿ. ಭೂಮಿ ಪೂಜೆ ಮಾಡಿ ಶಾಲೆ ಕಟ್ಟಡ, ಶಾಲೆ 1-2 ರೂಮ್ ಆಗ್ಬೇಕಾದ್ರೂ ಸುಮಾರು 1-5-6 ತಿಂಗಳು ಬೇಕು. ಒಂದು ರೂಮ್ ಅಲ್ಲಿ ನಾವು ಬಾಡಿಗೆ ತಗೊಂಡು ಅಲ್ಲಿ ಏನೇನು ಇರ್ಲಿಲ್ಲ, ಎಲ್ಲ ನಮ್ಮ ಮನೆಯಿಂದ ತಗೊಂಡು ಹೋಗಿದೆ. ಚೇ ಪಾಪ ಮಕ್ಕಳು ಬಡವರು, ಚಾಪೆ ಮೇಲೆ ಎಲ್ಲಿ ಕೂಡ್ತಾರೆ ಕೂಡ್ತಾರಲ್ಲ ಅನ್ಕೊಂಡು, ಅವ್ರು ಚಪ್ಪಲಿ ಇರ್ಲಿಲ್ಲ, ಬಹಳ ಬಡವರು. ಅವ್ರು ಗೊತ್ತಾ ಇದ್ರು ತಂದೆಯವ್ರು ಓದ್ಬೇಡ ಅಂತ ಪುಸ್ತಕವನ್ನು ಒಲೆಯಲ್ಲಿ ಹಾಕ್ತಿದ್ರು. ಇಷ್ಟವ್ರಿಗೆ ಯಾವುದು ಗೊತ್ತಿರ್ಲಿಲ್ಲ. ಆ ಮಕ್ಕಳಿಗೆ ಹೀಗೆ ಕೊಡ್ತಾರೆ ಚಾಪೆ, ಮತ್ತೆ ಯಾರು ವಿಸಿಟಿಂಗ್ ಬರೋರಲ್ಲ ಹೊಸ ಸ್ಕೂಲ್ ಅಂತ, ಒಂದು ಚೇರು ಕುರ್ಚಿ ಎಲ್ಲ ನಮಗೆ ಶಾಲೆಗೆ ಏನ್ ಬೇಕು ಎಲ್ಲವನ್ನು ನಾನು ತಂದು ಶಾಲೆಯನ್ನು ನಿಭಾಯಿಸಿದೆ. ಏನ್ರಿ ಮೇಡಮ್ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ ಅಂದ್ರೆ, ನಾನು ಗಾಡಿ ತಗೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ಎಲ್ಲಾ ಕೆಲಸವನ್ನು ನಾನೇ, ಒಬ್ರು ಶಿಕ್ಷಕರು ಒಬ್ರು ಹೆಡ್ ಮಾಸ್ಟರ್ ಇಬ್ಬರೇ. ಅಂತದ್ರಲ್ಲಿ BEd ದವರು ನಮ್ಮ ಕಾಲೇಜ್ ನಮ್ಮ ಸ್ಕೂಲಿಗೆ ಪಾಠ ಕೊಡ್ಲಿಕ್ಕೆ ಬಂದ್ರು. ಈ ನಿರ್ಮಲಾ ಭಟ್ಟಲ್ ಇದಾರಲ್ಲ ಮಹಂತೇಶ್ ನಗರ್ ಸ್ಕೂಲ್ನವರು, ಸಿದ್ರಾ ರಾಮೇಶ್ವರ ಸ್ಕೂಲ್ನವರು. ಏನ್ ಮಾಡೋದು, ನೋಡಿದ್ರೆ ಒಂದೇ ರೂಮು, 10x10 ಒಂದೇ ರೂಮು. ನಾನು ಹೊರಗಡೆ ಮೆಟ್ಲ ಮೇಲೆ ಕುತ್ಕೊಳ್ತಾ ಇದ್ದೆ. ಆಮೇಲೆ ಅವ್ರಿಗೆ ಮಕ್ಕಳು ಪಾಠ ಮಾಡ್ಲಿ ಅವ್ರಿಗೆ ಅಂತೇಳಿ, ಮತ್ತೆ 8-9 ಕ್ಲಾಸು ಅಂದ್ರೆ 10 ಮಕ್ಕಳು, ಏನೋ 5-6 ಮಕ್ಳು ಇದ್ರಲ್ಲ, ಅವ್ರಿಗೆ ಪಾಠ ಮಾಡ್ತಾರೆ. ಅವ್ರು ಪಾಠ ಮಾಡೋವರೆಗೂ ನಾನು ಹೊರಗೆ ಕೊಡ್ತಾ ಇದ್ದೆ. ಇಷ್ಟು ಮಕ್ಕಳನ್ನ ನಾವು ಮುಂದೆ ಬಾಡಿಗೆ ಕೊಡೋದು, ಲೈಟ್ ಬಿಲ್ ಕೊಡೋದು ಎಲ್ಲ ನಾನು. ಏನ್ ಮಾಡ್ಬೇಡ, ನೀವೆಲ್ಲ ಖರ್ಚು ಮಾಡ್ತೀರಿ, ಆಮೇಲೆ ಬರ್ಬೇಕಲ್ಲ, ನೀವು ಇಲ್ಲಿ ಬಿಡ್ರಿ, ಒಂದು 5-6 ವರ್ಷಕ್ಕಾರ ಬರ್ತದಲ್ಲ, ಈಗ ಮತ್ತೆ ಹೆಂಗ್ ನಡಿಬೇಕ್ರಿ ಸ್ಕೂಲು, ನೀವೇನ ಕೊಡೋಂಗಿಲ್ಲ ಅಂತ ಬಿ ಯು ಆಫೀಸ್ನಾಗ ನಾನು ಹೇಳ್ತಾ ಇದ್ದೆ. ಇಲ್ಲ ಮಾಡಬೇಕಾಗತ್ತೆ. ಎಷ್ಟೋ ಜನ ಬೇರೆ ಬೇರೆ ಸ್ಕೂಲಲ್ಲಿ 2-3 ಕಡೆ ಸ್ಕೂಲ್ ಸ್ಟಾರ್ಟ್ ಆದ್ರೂ ಅವ್ರು ಸ್ಟ್ಯಾಂಡ್ ಆಗ್ಲೇ ಇಲ್ಲರಿ, ಇದ್ರದ ಮರಿಕಟ್ಟಿ ಬೇರೆ ಬೇರೆ ಕಡೆ ಇಲ್ಲ ಸ್ಟ್ಯಾಂಡ್ ಆಗ್ಲಿಲ್ಲ, ಹೆಡ್ ಮಾಸ್ಟರ್ ಅದು ಬೇಡ ಅಂತ ಬೇರೆ ಕಡೆ ಎಲ್ಲ ಹೋದ್ರು. ನೀವು ನಿಂತು ಮಾಡ್ತಾ ಇದ್ರಲ್ಲ, ಹಗಲು ರಾತ್ರಿ ನಾನು ನಮ್ಮ ಮನೆಗೆ ಬರೋದು, ಊಟ ಮಾಡೋದು, ಮತ್ತೊಮ್ಮೆ ಸಾಯಂಕಾಲ 6 ಗಂಟೆ ಮೇಲೆ ಸಹ ನಾವು ಹೋಗ್ತಾ ಇದ್ದೆ, ಕಟ್ಟಡ ಹೆಂಗ್ ಕಟ್ತಾ ಇದಾರೆ ಅಂತೇಳಿ. ಹೀಗೆ ಎಲ್ಲರೂ ಇನ್ನೂ ತನಕ ನಾ ಹೇಳ್ಬಾರ್ದು ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಯಾರು ಮಕ್ಕಳು ಫಸ್ಟ್ ಬಂದ್ರೆ ಯಾವ ಸ್ಕೂಲ್ ಇಂದ ಬಂದ್ರೆ ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಇಲ್ಲ ಸರ್, ನೀವೇ ಫೌಂಡರ್, ನೀವೇ ಓಪನರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಸ್ಕೂಲು ಒಳ್ಳೆ ಪ್ಲೇಸ್ ನಲ್ಲಿದೆ, ಮಕ್ಕಳು ಬಹಳ ಜಾಣರಾದ್ರು, ಅವ್ರಿಗೆ ಬಡವರು ಮನೆಯಲ್ಲಿ ಸತ್ಯ ನಾ ರಿಸಲ್ಟ್ ಮನೆ ಹತ್ತಿರ ಕರ್ಕೊಂಡು ಹೋಗ್ತಾ ಇದ್ದೆ. ನಮಗೂ ಇದಿರ್ಲಿಲ್ಲ, ಅವರಲ್ಲಿ ನಾನು ನನ್ನ ಸ್ವಾರ್ಥ ಅಂತಾನು ಹೇಳ್ಬೋದು, ಅವರಲ್ಲಿ ನಾನು ಪ್ರೀತಿಯನ್ನ ತೋರಿಸಿ ಅವರಿಂದ ನಾನು ಪ್ರೀತಿ ಪಡ್ಕೊಳ್ತಾ ಇದ್ದೆ ಅಂತ ಹೇಳ್ಬೋದು. ಹಾಗೆ ಅವರನ್ನೇ ಸ್ವಲ್ಪ ಏನಾದರೂ ತಿನ್ಲಕ್ ಕೊಟ್ಟು ಇದನ್ನ ಮಾಡಿ ಅವ್ರನ್ನ ಮನವೊಲಿಸಿ ಅಭ್ಯಾಸಕ್ಕೆ ಕೊಡ್ತಾ ಇದ್ದೆ. ಇದರಿಂದ ಅವರಲ್ಲಿ ಆಸಕ್ತಿ ಹೊಡ್ತು. ಮುಂದೆ ಈಗ ಅದು ಪಬ್ಲಿಕ್ ಸ್ಕೂಲ್ ಆಗಿದೆ. ಟ್ರೆಜರಿ ಸತೆಗೆ ದಾನೆಗಳಿಂದ ಟ್ರೆಜರಿ ತಗೊಂಡೆ, ದಾನೆಗಳಿಂದ ಊಟದ ತಟ್ಟೆ, ಇದು ನಾವು ಏನು ಯಾರಿಂದ ಏನು ಅಪೇಕ್ಷೆ ಮಾಡಲ್ಲ, ನೀವು ಕೊಡೋದಾದ್ರೆ ಸ್ಕೂಲಿಗೆ ಕೊಡ್ರಿ ಅಂತಾರೆ. ಇಲ್ರಿ, ಬೇರೆ ಬೇರೆಯವರು ಸರ್ಟಿಫಿಕೇಟ್ ಕೊಡೋಕೆ ಮಾಡ್ತಾರೆ, ನೀವು ಅಂತ ನನಗೇನಿಲ್ಲ. ಸ್ಕೂಲಿಗೆ ನಿಮ್ಗೆ ಏನು ಇಷ್ಟ ಅನ್ಕೊಂಡ್ರಿ, ಈಗ ನೀರಿಂದಿಲ್ಲ, ಮಕ್ಕಳಿಗಿಲ್ಲ, ಹಸುಗೊಳಕ್ಕಿಲ್ಲ, ಮತ್ತೆ ನೀರಿನ ಒಬ್ಬರು ವಾಟರ್ ಸಪ್ಲೈ ಅವ್ರು ಬಂದ್ರು, ಅವ್ರು ನನ್ನ ಮಗನ ಅಡ್ಮಿಷನ್, ನೀವು ನಮ್ಮನ್ನ ಸ್ಕೂಲಿಗೆ ನೀರು ಹಾಕೊಡ್ರಿ, ನಳ ಕುಡಿಸ್ಕೊಡ್ರಿ, ನಳ ಕುಡಿಸ್ಕೊಟ್ರು. ಹೀಗೆ ನಾ ಏನ್ ಹೇಳ್ತೀನೋ ಅವರೆಲ್ಲ ಸ್ಕೂಲಿಗೆ ಹೇಗೆ ಮಾಡ್ತಿರಲ್ರಿ ಮೇಡಮ್ ಅಂತೇಳಿ ಬಹಳ ಹೊತ್ತು. ಮುಂದೆ ಬೋರ್ ಹಾಕ್ಸಿದ್ದು, ಒಂದು ಬೋರ್ ಕೆಟ್ಟ ಹೋಯ್ತು, ಆದ್ರೂ ನಾ ಧೃತಿ ಕೆಡ್ಲಿಲ್ಲ, ಇನ್ನೊಂದು ಬೋರ್ ತೆಗ್ಸಿದೆ. ಮೇಡಮ್, ಆ ಬೋರ್ಗೆ ಆಗ 20,000 ರೂಪಾಯಿ ಇದಾಗಿದೆ, 20,000 ಬೋರ್ ಆಗಂಗಿಲ್ರಿ ಸರ್ ಅಂದ್ರು, ಇಲ್ಲಿ ನೋಡೋಣ ಅಂತ ಹೇಳಿ ಮತ್ತೊಂದು ಬೋರ್ ತೆಗ್ಸಿದೆ. ಅವೆಲ್ಲ ಹಣ್ಣಗಳು ಮುಂದೆ 4-5 ವರ್ಷಕ್ಕೆ ಬಂದವು, ಅದೇ ನಿತ್ಯ ಇಲ್ಲ. ಅದು ತಕ್ಷಣ ಹಾಕಬೇಕಿಲ್ಲ, ನಮಗೂ ಸರ್ ನಮ್ದು ಮೊದಲು ಕಾಂಟ್ಯಾಕ್ಟ್ ಲೆಸಸ್ ಮೇಲೆ ಇತ್ತು, ಸಂಬಳ ಕಡಿಮೆ ಇತ್ತು, 570 ಪೇಮೆಂಟ್. ಈಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದ್ಮೇಲೆ, ಸರ್ದಾರ್ ಹೈಸ್ಕೂಲ್ ಮೇಲೆ ನಮ್ಗೆ ಪರ್ಮನೆಂಟ್ ಆಯ್ತು, ಚೆನ್ನಾಗಿ ಪೇಮೆಂಟ್ ಆಯ್ತು. ದೇವರದಿಂದ ನನ್ನ ಆಶೆಗಳೆಲ್ಲ ಇದೆ, ಹಣದ ಸಹಾಯವು ನನಗೆ ನೀಡಿದ್ರು. ಆಮೇಲೆ 7-8 ಟ್ರೆಜರಿಗಳನ್ನ ದೇಣಿಗೆಯಾಗಿ ತೆಗೆದುಕೊಂಡೆ ಶಾಲೆಗೆ, ಮತ್ತೆ ಕುಡಿಯುವ ನೀರಾಯ್ತು, ಆಮೇಲೆ 5-6 ರೂಮ್ ಆಯ್ತು, ಆಮೇಲೆ ಸೈನ್ಸ್ ಇಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ದಾನೆಗಳಿಂದ ಕಟ್ಸ್ಕೊಂಡೆ. ಆಮೇಲೆ ನಮ್ಮ ಈ ದಿನೇಶ್ ನಾಶಿಪುಡಿ ಡಾಕ್ಟರ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರ ಮಕ್ಕಳಿಗೆ ಚೆಕಪ್ ಮಾಡ್ತಾ ಇದ್ರು. ಆಮೇಲೆ ಬ್ರಹ್ಮಕುಮಾರಿ ಸಮಾಜರು ಬಂದು ಮಕ್ಕಳಿಗೆ ನೀತಿ ಶಿಕ್ಷಣ ಕೊಡ್ತಾ ಇದ್ರು. ನಾನು ಬ್ರಹ್ಮ ಸಮಾಜಕ್ಕೆ ರಜೆ ಇದ್ದಾಗ ಹೋಗ್ತಾ ಇದ್ವಿ, ಅಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಅವರು ಬಂದು ನಮಗೆ ಮಕ್ಕಳಿಗೆ ನೀತಿ ಬೋಧನೆ ಮಾಡ್ತಾ ಇದ್ರು. ಆಮೇಲೆ ನಾನೇ ಸ್ವತಃ ಯೋಗ ಟೀಚರ್ ಇದ್ದೆ, ಸಿದ್ಧಿ ಸಮಾಧಿ ಯೋಗವನ್ನು ಕಲ್ತ್ಕೊಂಡಿದ್ನಿ, ಆಮೇಲೆ ಪತಂಜಲಿ ಯೋಗವನ್ನು ಕಲ್ತ್ಕೊಂಡಿದ್ದೆ, ಇನ್ನೊಂದು ಯಾವುದೋ ಕೋರ್ಸ್, 3 ಕೋರ್ಸ್ ಮಾಡಿದ್ದೆ ಯೋಗಾನು. ಯೋಗದಿಂದ ನಮ್ಮ ದೇಹ ಆರೋಗ್ಯ ಸದೃಢ ಆಗ್ತದ, ಮಕ್ಕಳಿಗೂ ಯೋಗವನ್ನು ಕಲಿಸಬೇಕು. ಯಾರಾದರೂ ಟೀಚರ್ ಇಲ್ಲದ್ರೆ ಅಭ್ಯಾಸ ಬೇಜಾರಾಗಿದೆ ಅಂದ್ರೆ ನಾನು ಯೋಗವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಯೋಗ, ಮುದ್ರೆ, ಪ್ರಾಣಾಯಾಮ ಕಲಿಸೋದ್ರಿಂದ ಮಕ್ಕಳಲ್ಲಿ ಧ್ಯಾನ ಇರೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಅವರಿಗೆ ಯಾವುದೇ ರೀತಿಯ ನೆಗೆಟಿವ್ ವಿಚಾರ ಬರೋದಿಲ್ಲ, ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ನೋಡ್ರಿ, ನಾವು ಎಷ್ಟು ಒಳ್ಳೇದನ್ನ ಮಾಡ್ತೇವೆ, ನಮ್ಮ ಸುತ್ತಲೂ ಸಹ ಅದೇ ಭಾವನೆ, ಒಂದು 2-3 ಮೀಟರ್ ದೂರ ಆ ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಪ್ರೇಯರ್ ಮಾಡೋದ್ರಿಂದ. ಮಕ್ಕಳಿಗೆ ಇನ್ನೊಂದು ಏನಂತಂದ್ರೆ, ಪ್ರಾರ್ಥನೆ ಮಾಡುವಲ್ಲಿ ವಚನಗಳನ್ನು ಓದಿಸ್ತಾ ಇದ್ದೆ. ಯಾರು ಚೆನ್ನಾಗಿ ಹೆಚ್ಚು ವಚನಗಳನ್ನ ಹೇಳ್ತಾರ, ಒಂದು ತಿಂಗಳಿಗೆ ಒಂದ್ಸಲ ಅವರಿಗೆ ನಾನು ಪುಸ್ತಕಗಳನ್ನು ಕೊಡ್ತಾ ಇದ್ದೆ. ಮತ್ತೆ ಒಂದೊಂದ್ಸಲ ವಚನಗಳ ಬಗ್ಗೆ ಟೆಸ್ಟ್ ಗಳನ್ನ ನಡ್ತಾ ಇದ್ದೀವಿ, ವಚನ ಬರೆಯುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಹೀಗೆ ಮತ್ತೆ ಅಷ್ಟೇ ಅಲ್ಲದೆ ಕಾರಂಜಿ, ಪ್ರತಿಭಾ ಕಾರಂಜಿ ನಡೆಸ್ತಾ ಇದ್ರು ಸ್ಕೂಲಲ್ಲಿ. ಅವಾಗ ನಾನೇ ಗಾಡಿ ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿದೆ ಕಣ್ವರಿಗೆ, ಏನ್ ದೂರ ಇಲ್ಲ, ಮತ್ತೆ ಬಸ್ಸಿಗೆ ಅವಾಗೆಲ್ಲ ಬಸ್ಸಿಗೆ ದುಡ್ಡು ಕೊಡ್ಬೇಕಲ್ಲ, ಅವ್ರ ಟಿಕೆಟ್ ರೊಕ್ಕ ಸಹ ನಾನು ತುಂಬ್ತಾ ಇದ್ದೆ. ಹೀಗೆ ನಾನು ಹೇಳ್ಬಾರ್ದು, ಅದೇ ನಾನು ಮೊದಲು ಇಷ್ಟು ಕಷ್ಟಪಟ್ಟಿದ್ದೀನಿ ಸ್ಕೂಲ್ಗೆ, ಅದು ಇನ್ನೂ ತನಕ ನನಗೆ ಜ್ಞಾಪಕ ಉಳಿತದೆ. ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಮಕ್ಕಳ ಫೀಸು ಏನು ಜಾಸ್ತಿ ಇರಲಿಲ್ಲ, 20-25 ರೂಪಾಯಿ ಏನೋ ಅಷ್ಟೇ ಇರ್ತದೆ, ಅದನ್ನು ಸಹ ಆ ಟೈಮಲ್ಲಿ ತುಂಬಬೇಕಲ್ಲ. ಮಕ್ಕಳಿಗೆ ಹೇಳ್ತಾ ಇದ್ದೆ ಕೊಡಿ ಕೊಡಿ ಅಂದ್ರೆ ಅವ್ರಿಗೂ ಹಣದ ಬೆಲೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಹಣದ ಬೆಲೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೆ. ಆ ಹಣವನ್ನು ಸಹ ಇನ್ ಟೈಮ್ದಲ್ಲಿ ಕೊಡ್ತಾ ಇರಲಿಲ್ಲ, ನಾನು ಆ ಹಣವನ್ನು ಕೊಟ್ಟು ಶಾಲೆಯ ಬಿ ಓ ಆಫೀಸ್ಗಳು ತುಂಬಿ ಅವ್ರಿಗೆ ಈ ಶಾಲೆ ಹಿಂದೆ ಉಳಿದಿದೆ ಅದಕ್ಕೂ ಇಲ್ಲ ಅಂತ ಅನ್ನಿಸ್ಕೋಬಾರ್ದಲ್ಲ, ಅದಕ್ಕಾಗಿ ನಾನೇ ತುಂಬಿ ಮುಂದೆ ಅವ್ರಿಗೆ ಎಕ್ಸಾಮ್ ಇದ್ದಾಗನ ಒಂದೊಂದು ಮಕ್ಕಳು ಕೊಡ್ತಾ ಇದ್ರು, ಒಂದು ಮಕ್ಕಳು ಕೊಡ್ತಾ ಇರಲಿಲ್ಲ ಇರಲಿ ಅಂತೇಳಿ. ಈಗ ನೋಡ್ರಿ, 10-12 ಇದ್ದ ಮಕ್ಕಳು ಈ ಪಬ್ಲಿಕ್ ಶಾಲೆಯಾಗಿ 500-600 ಮಕ್ಕಳಿದ್ದಾರೆ. ಹೀಗಿರೋದ್ರಿಂದ ನನಗೆ ಆ ಸ್ಕೂಲ್ ನೋಡೋದಕ್ಕೆ ಹೆಮ್ಮೆ ಅನಿಸದ. ಆ ಶಾಲೆಗೂ ನಾ ಡೊನೇಟ್ ಮಾಡಿದ್ದೀನಿ ರಿಟೈರ್ಡ್ ಆದ್ಮೇಲೆ. ಅಷ್ಟೇ ಅಲ್ಲದೇ ಯಾವಾಗಾದ್ರೂ ನಮ್ಮನ್ನ ಫಂಕ್ಷನ್ ಇದ್ದಾಗ ಕರೆಸ್ತಾರೆ, ಮಕ್ಕಳಿಗೆ ಸ್ವಲ್ಪ ಬೋಧನೆ ಮಾಡಿ ಅಂದೆ. ನಾನು ಸ್ಕೂಲಲ್ಲಿ ಬಂದ ಕೂಡ ಎಲ್ಲರೂ ಶರಣು ಶರಣಾರ್ಥಿ ಅಂತಿದ್ರು. ಯಾಕಂತಂದ್ರೆ ಅವ್ರಿಗೆ ವಚನಗಳನ್ನು ಹೇಳಿಸ್ತಾ ಇದ್ದೀವಲ್ಲ, ಅದಕ್ಕೆ ಮತ್ತು ಓಂ ನಮ ಶಿವಾಯ ನನ್ನು ಅಂತ ಇದ್ರು. ಹೀಗೆ ಬಸವಣ್ಣರ ವಚನಗಳನ್ನ ಅವರಲ್ಲಿ ಮನದಟ್ಟು ಆಗುವಂತೆ ಬಿದ್ದು ಅವರು ಅದೇ ರೀತಿ ದಿನ ಒಂದೊಂದು ವಚನ ಕಲ್ಕೊಂಬರ್ರಿ. ಒಂದು ತಿಂಗಳಲ್ಲಿ ಯಾರು ಹೆಚ್ಚು ವಚನಗಳನ್ನು ಹೇಳ್ತಾರೆ ಒಂದು 5 ನಿಮಿಷಕ್ಕೆ ಅಂತವ್ರು ನಾವು ಬಹುಮಾನ ಕೊಡ್ತೇನೆ ಅನ್ನಕ್ಕೆ ಮಕ್ಕಳು ಅದೇ ರೀತಿಯ ಖುಷಿಯಿಂದ ನೋಡ್ರಿ. ಶಿಕ್ಷಕರು ಹೇಳಿದ್ದು ಅವರಿಗೆ ಗೋಡೆ ಹಸಿ ಗೋಡೆ ಮೇಲೆ ಹಳ್ಳ ಹೋಗದಂಗೆ ಕುಂತು ಬಿಡ್ತದೆ. ಅದೇ ಮನೆಯಲ್ಲಿ ಹೇಳಿದ್ರೆ ಅವ್ರಿಗೆ ಆಗಂಗಿಲ್ಲ. ಅದಕ್ಕಾಗಿ ಮಕ್ಕಳು ನಮ್ಮ ಮಕ್ಕಳು ಬಹಳ ಹುಷಾರಾಗ್ಯಾರ್ರಿ, ಸ್ಕಾಲರ್ಶಿಪ್ ಬಂದೈತ್ರಿ ಸರ್ ಮೇಡಮ್, ಬಹಳ ಜಾಣರಾಗಿದ್ದಾರೆ ಈಗ, ತಂದೆ ತಾಯಿಗಳು ಸ್ವಲ್ಪ ಕೆಲಸ ಮಾಡ್ತಾರ್ರಿ ಅವರು. ಹೀಗೆ ಯಾವುದು ನಮ್ಗೆ ತೊಂದರೆ ಕೊಡಂಗಿಲ್ಲರಿ. ಮೊದಲಾದ್ರೆ ಏನೋ ಬಹಳ ಮಾತಾಡ್ತಾ ಇದ್ರಿ, ಏನೋ ನಮ್ಮ ಸಹಕಾರ ಕೊಡ್ತಾ ಇದ್ದಿಲ್ಲ ಅಂತ. ಹೀಗೆ ಮಕ್ಕಳ ಮನವನ್ನು ಒಲಿಸುವುದು ಶಿಕ್ಷಕರ ಕೈಯಲ್ಲಿ ಇದೆ. ಪಾಲಕರನು ಮನೆಯಲ್ಲಿ ಪಾಲಕರನು ಆ ರೀತಿ ಮಾಡಬೇಕು, ಮಕ್ಕಳು ಅದರಂತೆ ಕಲಿಬೇಕು. ಆಮೇಲೆ ಇವ್ರು 3 ಜನದ್ರು ಇದೆ ಇಲ್ಲಿ, ಶಿಕ್ಷಕರು ಮಕ್ಕಳು ಮತ್ತು ಪಾಲಕರು. ಆಟದಲ್ಲಿ ನಮ್ಮ ಶಾಲೆ ಮುಂದೆ ಬರ್ತಾ ಇತ್ತು, ಆಮೇಲೆ ಪಾಠದಲ್ಲಿನೂ ಮುಂದೆ, ಕಾರಂಜಿ ಪ್ರತಿಭಾ ಕಾರಂಜಿದಲ್ಲಿ ಮುಂದೆ ಇರ್ತಿತ್ತು. ಮತ್ತೆ ಬಿಇಒ ಬಂದ್ರೆ ಒಳ್ಳೆ ಪ್ರಶಾಂತ ಸ್ಥಳ ಇದೆ ಅಂತೇಳಿ ಅವ್ರು 7 ಆದ್ರೂ ಹೋಗ್ತಾ ಇರ್ಲಿಲ್ಲ, ಹೊರಗಡೆ ಕುಂತು ಬಿಡ್ತಾ ಇದ್ರು. ಏನ್ರಿ ಸರ್ ನಾವು ಮುಂಜಾನೆ 10 ಗಂಟೆಗೆ ಬಂದಿವ್ರಿ ಅಂತ ಹೇಳ್ತಾ ಇದ್ರು. ಇಲ್ರಿ ನಿಮ್ ಶಾಲೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ರೀ, ಸೈಲೆಂಟ್ ಆಗಿದೆ, ಮತ್ತೇನೋ ಒಂಥರ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ನಮ್ಮನೆ ಶಾಲೆ ಹಿಂದ್ಗಡೆನೆ ಶಿವಾಲಯ ಇದೆ, ಇಲ್ಲಿ ಹರ್ಷ ಹೋಟೆಲ್ ಹತ್ರ ಶಿವಾಲಯ ಅಂತಿದೆ. ಆ ಶಿವಾಲಯ ದೇವರ ಅನುಗ್ರಹದಿಂದಲೇ ಆ ಶಾಲೆ ಮುಂದೆ ಬಂದಿತ್ತು, ನನ್ನಿಂದ ಏನಲ್ಲ ಅಂತ ಹೇಳಿದೆ ನಾನು. ಹೀಗೆ ನಮ್ಮ ಶಾಲೆಯ ಬಗ್ಗೆ ಅನೇಕ ಹೇಳ್ಬೇಕಂತಂದ್ರೆ ಬೇಕಾದಷ್ಟಿದೆ. ಮತ್ತು ಎಲ್ಲ ಮಕ್ಕಳಿಗೆ ನಾವು ಏನೇನು ಬೇಕು ಯಾವುದೂ ಕೊರತೆ ಆಗದಂತೆ ಅವರಿಗೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಬಟ್ಟೆಗಳನ್ನ ಪುಸ್ತಕಗಳನ್ನ ಸರ್ಕಾರದಿಂದ ಬರ್ತಿತ್ತು, ಆದರೂ ಅದನ್ನ ಮಕ್ಕಳಿಗೆ ತಲುಪಿಸುವಂತ ರೀತಿ, ಆಮೇಲೆ ಮಕ್ಕಳು ದುಡಿಬೇಕು, ಅವ್ರ ಶ್ರಮಜೀವಿಗಳಾಗಬೇಕು ಅನ್ನೋ ಸಲುವಾಗಿ ನಾವು ಹಾರ್ಟಿಕಲ್ಚರ್ ತರಕಾರಿಗಳನ್ನ ಬೆಳೆಸೋದು ಹಚ್ಚಿದ್ದೀವಿ. ಹೂಗಳನ್ನ ಅವ್ರ ಆ ಗಿಡಗಳಿಗೆ ನಿಮ್ ನಿಮ್ ಹೆಸರು ಇಟ್ಬಿಡ್ರಿ ಅಂತ ಹೇಳ್ತಿದ್ವಿ. ಯಾವ ಗಿಡ ಚೆನ್ನಾಗ್ ಬರ್ತದ ಅವ್ರಿಗೆ ನಾ ಪ್ರೈಜ್ ಕೊಡ್ತೀನಿ. ಹೀಗೆ ಹೂವಿನ ಗಿಡಗಳನ್ನು ತರಕಾರಿ ಗಿಡಗಳನ್ನ ಹಚ್ತಾ ಇದ್ರು. ಹೀಗೆ ಮಕ್ಕಳಿಗೆ ಮಣ್ಣಾಗ್ತದೆ ಕೈ ಹೊಲಸಾಗ್ತದೆ ಅಂತೇಳಿ ಹಾಗೆ ಕೊಡ್ತಾ ಇರ್ಲಿಲ್ಲ, ಅದನ್ನು ನೀವು ಮಾಡ್ಬೇಕು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅವ್ರಿಗೆ ಹೇಳಿದಾಗ ಗೊತ್ತಾಗ್ತಿತ್ತು. ಹೀಗೆ ಮಕ್ಕಳಿಗಾಗಿ ನಾವು ಎಷ್ಟು ಮಾಡಿದ್ರು ಕಡಿಮೆ. ಹೇಳ್ತಾರಲ್ಲ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳೇನ್ರಿ ನಾವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತಾರ. ಆದರೆ ಅದ್ರ ಅವರಲ್ಲಿ ಒಳ್ಳೆಯ ತತ್ವಗಳನ್ನು ಬಿಂಬಿಸಬೇಕು, ಅವರನ್ನು ಹೋರಾಡುವಂತ. ನೀನು ಸ್ಟ್ರಗಲ್ ಈಸ್ ದ ಸೈನ್ ಆಫ್ ಲೈಫ್, ಆಲ್ ಪವರ್ ಈಸ್ ವಿತ್ ಇನ್ ಯು, ಬಿಲೀವ್ ಇನ್ ದಟ್. ಎಲ್ಲಾ ಶಕ್ತಿ ನಮ್ಮಲ್ಲಿದೆ ರೀ. ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತಾರೆ, ಎಲ್ಲಿ ಇಲ್ಲ, ಅಂಗೈಯಲ್ಲೇನೆ ಆರೋಗ್ಯ ಇದೆ. ಅಡಿಗೆ ಮನೆಯೇ ಔಷಧಿ ನಮಗೆ. ಎಲ್ಲ ನೋಡ್ರಿ, ಅರಿಶಿನ ತಗೊಳ್ರಿ, ದಾಲ್ಚಿನ್ನಿ ತಗೊಳ್ರಿ, ಜೀರಿಗೆ ತಗೊಳ್ರಿ, ಎಲ್ಲದರಲ್ಲೂ ಔಷಧಿ ಇದೆ. ನಾವು ಬೇರೆ ರಾಜಶೇಖರ್ ಡಾಕ್ಟರ್ ಮೊನ್ನೆ ಒಂದ್ಸಲ ಹೇಳಿದ್ರು, ನೀವು ದವಾಖಾನೆ ಬರಬೇಡ್ರಿ ಅಂತ ಹೇಳ್ತಿದ್ರು ಅವ್ರು. ದವಾಖಾನೆ ಅಂದ್ರೆ ನಿಮ್ಗೆ ಏನೈತೆ ಅಷ್ಟಕ್ಕ ಕೊಡ್ತಾರೆ ತಾತ್ಪರ್ಯಕವಾಗಿ. ಅದ್ರ ಮೂಲ ಕಂಡು ಹಿಡೀರಿ, ಯಾಕೆ ಈ ರೋಗ ಬಂತು, ಯಾಕೆ ಹಿಂಗೆ ಕೆಮ್ಮು ಬಂತು, ಯಾಕೆ ನೆಗಡಿ, ಅದ್ರ ಮೂಲ ಕಂಡು ಹಿಡೀರಿ. ನಾವೇನೋ ತಾತ್ಪೂರ್ತಕವಾಗಿ ಔಷಧನ ಕೊಡ್ತೀವಿ, ಆದರೆ ನಿಜವಾಗ್ಲೂ ವೈದ್ಯರು ನೀವೇ. ಅಂಗೈಯಲ್ಲಿ ಆರೋಗ್ಯ ಅಂತ ನೀವೇ ಅದನ್ನ ಇದು ಮಾಡಬೇಕು, ನಮ್ಮ ಹತ್ರ ಬರಬೇಡ್ರಿ ಅಂತ ಸ್ವತಃ ರಾಜಶೇಖರ್ ಡಾಕ್ಟರ್ನ ಹೇಳ್ತಾ ಇದ್ರು. ಹೀಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದರಲ್ಲಿ ನಮ್ಮ ಶಾಲೆ ಎತ್ತಿದ ಕೈ ಅಂತಾನ ಹೇಳ್ಬೋದು. ಹಾಗೆ ಮಕ್ಕಳಲ್ಲಿ ಸಂಸ್ಕೃತಿ ಮನೆ ಮತ್ತು ಶಾಲೆಯಿಂದ ಕೊಡಬೇಕು. ಒಳ್ಳೆ ಸಂಸ್ಕೃತಿ ಇದ್ರೆ ಮಾತ್ರ ಮಹಾನರಾಗ್ತಾರೆ. ಇತಿಹಾಸ ಪುರುಷರ ಮತ್ತು ವಿಜ್ಞಾನಿಗಳ ಶರಣರ ಚರಿತ್ರೆಗಳನ್ನ ಓದಬೇಕು. ಅವ್ರು ಹೆಂಗೆ ಕಷ್ಟಪಟ್ಟರು, ಹೆಂಗೆ ತಿಳ್ಕೊಂಡ್ರು ಅಂತ ನಾವು ಆ ರೀತಿ ಮುಂದೆ ಬರಬೇಕು. ನಾವು ಇತಿಹಾಸಗಳನ್ನು ಓದಬೇಕು, ಚರಿತ್ರೆಗಳನ್ನ ತಿಳ್ಕೋಬೇಕು ಅಂತ ಅವರಲ್ಲಿ ಬಿಂಬಿಸುವುದೇ ಒಂದು ಮುಖ್ಯ ಉದ್ದೇಶವಾಗಿದೆ.
0: ಸ್ನೇಹಿತರೆ, ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಅವರ ಮನದಾಳದ ಮಾತುಗಳನ್ನು, ಸಾಹಿತ್ಯದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇರುವಂತಹ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಿರು ಪರಿಚಯ, ಹಾಗೇನೆ ಅವರೇ ರಚಿಸಿದಂತಹ ಒಂದಷ್ಟು ಹಾಡುಗಳು ನಿಮಗಾಗಿ. ಮೊದಲ ಗೀತೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ

ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಈ ಕವಿತೆಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕೃಷ್ಣ ರಾಧೆ ಇವರೆಲ್ಲ ಎಂದೋ ಇದ್ದಂತಹ ಪುರಾತನ ಕಾಲದ ಚಾರಿತ್ರೆಗಳು. ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ತರುಣನನ್ನ ಪ್ರತಿನಿಧಿಸಿದ್ರೆ, ರಾಧೆ ಹೆಣ್ಣು ಮಗಳನ್ನ ಪ್ರತಿನಿಧಿಸುತ್ತಾಳೆ. ಎಲ್ಲೆಲ್ಲಿ ವಿರಹ ಇದೆಯೋ, ಎಲ್ಲೆಲ್ಲಿ ಪ್ರೀತಿ ಇದೆಯೋ, ಅಲ್ಲೆಲ್ಲ ರಾಧಾಕೃಷ್ಣರು ಇದ್ದಾರೆ. ರಾಧಾಕೃಷ್ಣ ಅನ್ನುವ ಕಲ್ಪನೆ ಇದೆಯಲ್ಲ,

ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆಯದ ಸಾಹಿತ್ಯ ಪ್ರಕಾರಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಿಸಿ ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಸರಳ ಜೀವಿ ಎಚ್ ಎಸ್ ವಿ ಅವರು. ಎಚ್ ಎಸ್ ವಿ ಅವರು ಹಳೆಯ ಸಂಪ್ರದಾಯಗಳಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿನ ಎಲ್ಲ ವರ್ಗದ ಓದುಗರ ಮನದಲ್ಲಿ ಮನೆಯನ್ನ ಗಿಟ್ಟಿಸಿಕೊಂಡು ಮಹಾನ್ ಬರಹಗಾರರಾಗಿದ್ದಾರೆ. ಎಚ್ ಎಸ್ ವಿ ಅವರು ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹುದಿಗೆರೆ ಗ್ರಾಮದಲ್ಲಿ June 23, 1944 ಜನಿಸಿದರು. ಇವರು ಎಚ್ ಎಸ್ ವಿ ಎಂದೇ ಜನಮನ್ನಣೆಯನ್ನ ಪಡೆದಿದ್ದಾರೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ. ತಂದೆ ನಾರಾಯಣ್ ಭಟ್ರು, ತಾಯಿ ನಾಗರತ್ನಮ್ಮ. ಈಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ.

ಸಾರ ಸ್ವತ್ವಲೋಕದಲ್ಲಿ 70ರ ದಶಕದಿಂದೀಚೆಗೆ ಅಗ್ರಸ್ಥಾನ ಪಡೆದವರು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ದೂರದರ್ಶನ ಮಾಧ್ಯಮದಲ್ಲಿ ಮುಕ್ತ ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆ ಬರೆದವರು ಸಹ HS ವೆಂಕಟೇಶ್ ಮೂರ್ತಿಯವರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಸೇರಿದಂತೆ ಅನೇಕ ಚಲನಚಿತ್ರಗಳಿಗೆ ಸಾಹಿತ್ಯ ನೀಡಿದ್ದಾರೆ. ಇವರೇ ನಿರ್ದೇಶಿಸಿದ ಹಸಿರು ರಿಬ್ಬನ್ ಮಕ್ಕಳ ಚಿತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಈಗ

0: ಕನ್ನಡ ಸಾಹಿತ್ಯ ಲೋಕ ಎಷ್ಟು ಶ್ರೀಮಂತ, ಅದಕ್ಕೆ ಕೊಡುಗೆ ಕೊಟ್ಟೋರು, ಅದನ್ನ ಶ್ರೀಮಂತಗೊಳಿಸ್ತೋರು ಹಲವಾರು. ಆ ಹಲವರನ್ನ ಪರಿಚಯಿಸುವಂತಹ ಪುಟ್ಟ ಪ್ರಯತ್ನ ನಮ್ಮದು. ಅಂತಹ ಹಲವರಲ್ಲಿ ಒಬ್ಬರು ಡಾಕ್ಟರ್ HS ವೆಂಕಟೇಶಮೂರ್ತಿಯವರು. ಕಾರ್ಯಕ್ರಮದ ಮೂಲಕ ಇಂತಹ ಮಹಾನ್ ಕವಿಗೊಂದು ನಮನ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲೇಗೌಡರ್ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ, ಇದರ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ.
1: ಪಶು ಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂತ ಇಲಾಖೆ ಬೇಸಿಕಲಿ. ಅದರ ಜೊತೆಗೆ ನಾವು ಎನಿಮಲ್ ಹಸ್ಬೆಂಡ್ರಿ ಪಶುಪಾಲನಾ ಇದ್ರ ಬಗ್ಗೆನು ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನ ಸರ್ಕಾರ ಕೂಡ ಮಾಡಿದೆ. ಅದರ ಬೆನಿಫಿಟ್ ನಾವು ತಲುಪಿಸೋಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನ ಎಲ್ಲ ರೈತರಿಗೆ ತಲುಪಿಸ್ತೀವಿ.
0: ಸರ್, ಅಂತ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ಕೊಡ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಒಂದು ಯೋಜನೆ ಇದೆ. ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಏನು ಹೇಳ್ತೀವಿ, ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನು ಸ್ಥಾಪಿಸಲಿಕ್ಕೆ 50% ಸಹಾಯಧನ, ಕೋಳಿಗಳ ಘಟಕ ಸ್ಥಾಪಿಸೋದಿರಲಿ ಅದಕ್ಕೂ 50% ಸಹಾಯಧನ, ಹಂದಿ ಸಾಕಾಣಿಕೆಗಾಗಿನೂ 50% ಸಹಾಯಧನ ಇರುತ್ತೆ. ಹಾಗೆಯೇ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತೇಳಿ ಮೇವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇ ಆದಲ್ಲಿ ಅದಕ್ಕೂ 50% ಸಹಾಯಧನ ಇರುತ್ತೆ. ಕುರಿ ಹಾಗೂ ಆಡುಗಳ ಘಟಕಗಳನ್ನು ಸ್ಥಾಪಿಸಲು ಮ್ಯಾಕ್ಸಿಮಮ್ 1 crore ಅವರು ಘಟಕವನ್ನು ಸ್ಥಾಪಿಸಬಹುದು. ಅದರಲ್ಲಿ ಸುಮಾರು 50 lakh ಸಹಾಯಧನ ದೊರಕುತ್ತೆ. ಹಾಗೆ ಉಳಿದ ಕೋಳಿಗಳಲ್ಲಿ 30 lakh ಘಟಕದ ಯೋಜನೆ ಇದನ್ನ ನಾವು ಕೊಡ್ತೀವಿ. ಹಂದಿ ಸಾಕಾಣಿಕೆಗೂ ಸುಮಾರು 30-50 lakh ಘಟಕ ಯೋಜನೆ ಇರುತ್ತೆ. ಅದರಲ್ಲಿ 50% 50% ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನ. ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ 1 crore ವರೆಗೂ ಆ ಘಟಕದ ವೆಚ್ಚದಲ್ಲಿ 50% ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಎಲ್ಲರೂ ಗೂಗಲ್ಗೆ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ EDP ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟು. ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನ್ ಅನ್ನ ಅಪ್ಲೋಡ್ ಮಾಡಬಹುದು. ಯಾವುದೇ ಅಂದ್ರೆ ಮತ್ತೊಂದು ಆಫೀಸಿಗೆ ಆಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನ ಸಲ್ಲಿಸಬಹುದು. ಇದರಲ್ಲಿ
0: ಸರ್ ಆನ್ಲೈನ್ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ರೈತರು ಮಾಡಬಹುದು ಏನಾದರೂ?
1: ಇದರ ಜೊತೆಗೆ ಈಗ ಇದು NLM EDP ಪ್ರೋಗ್ರಾಮ್, ಇದರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮುನು ಇದೆ ನಮ್ದು. ಜಾನುವಾರುಗಳಿಗೆ ಈಗಾಗಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ 85% ಸಹಾಯಧನವನ್ನು ಸರ್ಕಾರ ನೀಡುತ್ತೆ. 15% ವಂತಿಗೆಯನ್ನ ರೈತರು ತುಂಬಬೇಕು. ಒಂದು ರಾಸಿಗೆ ಗರಿಷ್ಠ 60,000 ವಿಮೆಯನ್ನು ನಾವು ಕವರ್ ಮಾಡ್ತೀವಿ. ಅದರ ಜೊತೆಗೆ ಒಬ್ಬ ಫಲಾನುಭವಿ 5 ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬಹುದು.
0: ಸರ್, ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತೆ ಯಾವ ರೀತಿ ಅನುಕೂಲವಾಗುತ್ತೆ ಸ್ವಲ್ಪ ತಿಳಿಸಿ.
1: ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಅದರಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಇರುವಂತ ಪ್ರತಿಯೊಂದು ಜಾನುವಾರಿಗೆ, ದೊಡ್ಡ ಜಾನುವಾರಿಗೆ, ಕ್ಯಾಟ್ಲ್ಯಾಂಡ್ ಬಫೆಲೋ ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರು ಅಂತ, ಅವುಗಳೆಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ. ಈ ರೋಗದಿಂದ ನಾವು 2030 ಮುಕ್ತ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ. ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರೂ ನಾವು 2030 ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಕುರಿ ಮತ್ತು ಆಡುಗಳಲ್ಲಿ ಕರಳು ಬೇನೆ, PPR ಮತ್ತೆ ನೀಲಿ ನಾಲಿಗೆ ರೋಗ ಅಂತ ಹೇಳಿದಾವೆ, ಈ ಎಲ್ಲಾ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು 1 ವಿವಿಧ ಹಂತಗಳಲ್ಲಿ ಅವು ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಳಬಹುದು ಅನ್ನೋದನ್ನ ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಅವಧಿಗೆ ಇಂತ ಮುನ್ನವಾಗಿ ಕನಿಷ್ಠ 15 ದಿನ ಅಥವಾ 1 ತಿಂಗಳ ಮುನ್ನವಾಗಿ ಈ ಎಲ್ಲಾ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ತಾ ಇರ್ತೀವಿ. ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ. ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ನಷ್ಟ ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅವ್ರ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ತಮ್ಗೆ ಗೊತ್ತಿರಬಹುದು ಪ್ರತಿಯೊಂದು ಜಾನುವಾರು ಬೆಲೆ 100,000 ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗುತ್ತೆ. ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಇದರಿಂದ ಅವ್ರನ್ನ ರಕ್ಷಿಸಿಕೊಳ್ಳಕ್ಕೆ ನಾವು ಈ ವಿಮಾ ಯೋಜನೆಯನ್ನು ತಂದಿದ್ದೀವಿ. ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ. ಆ ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ್ದು ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನು ಅವರ ಅಕೌಂಟಿಗೆ DBT ಮೂಲಕ ವಿಮಾ ಕಂಪನಿಯಿಂದ ಕೊಡ ಮಾಡಿಸಲ. ಇದರ ಜೊತೆಗೆ ನಾವು ವಿಮೆಯನ್ನ ಮಾಡಿದವರಿಗೆ ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೇ ಇರಬಹುದು, ಅಂತವ್ರಿಗಾಗಿನೂ ನಮ್ಮ ರಾಜ್ಯ ಸರ್ಕಾರದಿಂದ 2 ಯೋಜನೆಗಳಿದಾವೆ. ಅದರಲ್ಲಿ ಅನುಗ್ರಹ ಎಕ್ಸ್ಗ್ರೇಷಿಯಾ ಅಂತೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ. ಇದರಲ್ಲಿ ಯಾವುದೇ ರಾಸು ಡೆತ್ ಆದರೆ ಅದಕ್ಕೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ 15,000 ಮೊತ್ತವನ್ನು, ದೊಡ್ಡ ರಾಸು ಡೆತ್ ಆದರೆ ಕರು ಆದರೆ ಅದಕ್ಕೆ 7,500, ಹಾಗೆ ಕುರಿ ಮತ್ತು ಆಡುಗಳಲ್ಲಿನೂ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ 7,500 ಅದರ ಬೆಲೆಗೆ ವಿಮೆಯನ್ನು ಕೊಡಮಾಡಲಾಗ್ತಿದೆ. ಇದು ಎಕ್ಸ್ಗ್ರೇಷಿಯಾ ಯೋಜನೆ. ಇದು ಸರ್ಕಾರದಿಂದ ವಿಮೆಗೆ ಒಳಗಾಗದೆ ಇರುವಂಥ ಪ್ರಾಣಿಗಳಿಗೆ ದೊರಕುವಂಥ ಸೌಲಭ್ಯ.
0: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ

0: ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿ ಇದು ಇರುವುದರಿಂದ ಈ ಬೀಜಗಳನ್ನು ನಾವು ರೈತರಿಗೆ ಉಚಿತವಾಗಿ ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯೋಕ್ಕೆ ಇಚ್ಛೆ ಪಡ್ತಾರೆ ಅಂಥವರಿಗೆ ನಾವು ಈ ಬೀಜಗಳನ್ನು ಕೊಡಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು, ಆಮೇಲೆ ಅಲಸಂದಿ ಬೀಜ, ಹಾಗೆಯೇ ಇನ್ನೂ ಹುಲ್ಲಿನ ರೂಟ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ. ಹುಲ್ಲು ಬೆಳೆಯೋಕ್ಕೇನು ಅವರಿಗೆ ಅವಶ್ಯಕ ಇರುವಂಥ ಸಾಮಗ್ರಿಗಳನ್ನು ನಮ್ಮ ಇಲಾಖೆ ಕೊಡಮಾಡ್ತಾ ಇದೆ.
1: ಖಂಡಿತ ಸರ್. ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ, ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವುವು ಮತ್ತು ಅವು ಉಚಿತವೇ, ಅದರ ಬಗ್ಗೆ ಸರ್?
0: ನಮ್ಮಲ್ಲಿ ಎಲ್ಲಾ ಲಸಿಕೆಗಳು ಉಚಿತವಾಗಿಯೇ ಇದೆ. ಈಗಾಗಲೇ ನಾನು ತಮಗೆ ಹೇಳಿದ್ದೀನಿ, ಕಾಲು ಮತ್ತು ಬಾಯಿ ಬೇನೆ ರೋಗದ ವಿರುದ್ಧ ಹಾಕುವಂತ ಲಸಿಕೆ ಆಗಿರ್ಬಹುದು, ಕಂದು ರೋಗದ ವಿರುದ್ಧ ಹಾಕುವಂತ ಲಸಿಕೆ ಆಗಿರ್ಬಹುದು, ದೊಡ್ಡ ಜಾನುವಾರುಗಳಲ್ಲಿ HS ಅಂದ್ರೆ ಹೆಮರೇಜಿಕ್ ಸೆಪ್ಟಿಸಿಮಿಯಾ, ಗಳಲೆ ರೋಗ, ಬ್ಲಾಕ್ ವಾಟರ್ ಅಂತ ಬರುತ್ತೆ ಚಪ್ಪೆ ಬೇನೆ ರೋಗ, ಈ ಎಲ್ಲಾ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ. ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸೆಮಿ ಅಂತ ಬರುತ್ತೆ, ಕರುಳು ಬೇನೆ, ಅದರ ಜೊತೆಗೆ PPR ಅಂತ ಹೇಳಿ ಇನ್ನೊಂದು ರೋಗ, ನೀಲಿ ನಾಲಿಗೆ ರೋಗ, ಇವುಗಳಿಗೂ ನಾವು ಲಸಿಕೆಯನ್ನ ಇಲಾಖೆಯಿಂದ ಕೊಡಮಾಡ್ತೇವೆ. ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ.
1: ಸರ್, ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ, ನಮ್ಮ 500 ಪಂಚಾಯತಿಯಲ್ಲಿ ಸುಮಾರು 285 ನಮ್ಮ ಸಂಸ್ಥೆಗಳಿದಾವೆ ಬೆಳಗಾವಿ ಜಿಲ್ಲೆಯಲ್ಲಿ. ಸಂಸ್ಥೆಗಳು ಇಲ್ಲದೆ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸಕ್ಕೆ ರೈತರಿಗೆ ತಮ್ಮ ಜಾನುವಾರನ್ನ ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನ ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂತ ತೊಂದರೆಯನ್ನು ನಾವು ಮನಗಂಡು ಸರ್ಕಾರ ಏನ್ ಮಾಡಿದೆ, 1962 ಅಂತ ಹೇಳಿ ಒಂದು ಫೋನ್ ನಂಬರ್ಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನು ಆರಂಭಿಸಿದೆ. ಈ ಪಶು ಸಂಜೀವಿನಿ ಯೋಜನೆಯಲ್ಲಿ 9 ಗಂಟೆಯಿಂದ 5 ಗಂಟೆವರೆಗೆ ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನು ನೀಡುವಂತ ಯೋಜನೆ ಇದಾಗಿದೆ ಪಶು ಸಂಜೀವಿನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 17 ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಒಬ್ಬರು ಪಶುವೈದ್ಯರು ಇರ್ತಾರೆ, ಒಬ್ಬರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ. ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ, ಆ ವೆಹಿಕಲ್ ಜೊತೆ ಅವಶ್ಯಕ ಇರುವಂತಹ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ. ಇದು ರೈತರ ಮನೆ ಬಾಗಿಲಿಗೆ ಹೋಗುವಂತದ್ದು, ಆದ್ರೆ ಇದಕ್ಕೆ ಸಮಯದ ಪರಿಮಿತಿ ಇದೆ, 9 ಗಂಟೆಯಿಂದ 5 ಗಂಟೆ. ಅಂದ್ರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂತಹ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ. ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ.
1: ಪಶು ಸಂಜೀವಿನಿ ಅಂತ ಹೇಳಿದ್ರಿ ಸರ್, ಇದರ ಬಗ್ಗೆ ಬೆಳಗಾವಿಯ ರೈತರು ಹೌ ಅವೇರ್ ಆಗ್ತಾರೆ?
0: ನಾವು ಈಗಾಗಲೇ ಇದು 2 ವರ್ಷಗಳಿಂದ ನಡೀತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ. ನಮಗೆ ಪ್ರತಿ ತಿಂಗಳು ಕನಿಷ್ಠ 90 ಕೇಸುಗಳನ್ನು ನೋಡಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ. ಆದರೆ ರಾಯಬಾಗದಂತ ತಾಲೂಕಿನಲ್ಲಿ 150-200 ಕೇಸುಗಳವರೆಗೆ ಅವರು ತಲುಪ್ತಾ ಇದ್ದಾರೆ. ಆದ್ದರಿಂದ ರೈತರಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ. ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ.
1: ಸರ್, ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹನ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಲಿನ ದರದ ಬಗ್ಗೆ ಯಾವಾಗಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಅವರು ಎಷ್ಟು ಹೆಚ್ಚಿಗೆ ಮಾಡಿದ್ರು ಅವರಿಗೆ ಕಡಿಮೆ ಅನಿಸೋದು ಸಹಜ. ಅದಕ್ಕೆ ಸರ್ಕಾರ ಇದನ್ನ ಮನಗಂಡು ನಾವು ಉಪಯೋಗದಾರರಿಗೆ, ಕನ್ಸ್ಯೂಮರ್ಸ್ಗೆ ಹೊರೆ ಆಗ್ಲಾರ್ದಂಗೆ ಹಾಲಿನ ದರವನ್ನ ನಿರ್ಧರಿಸಿರುವುದರಿಂದ ಉತ್ಪಾದಕರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಲೀಟರ್ ಹಾಲು, ಈ ನಾವೇನು KMF ಅಂತ ಹೇಳ್ತೀವಿ, ಕೋಆಪರೇಟಿವ್ ಸೊಸೈಟಿಗಳಿದೆ, ಅಲ್ಲಿ ಹಾಲನ್ನು ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ. ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂಥ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಏನು ಕೊಡಮಾಡ್ತಾರೆ ಅವರಿಗೆ ಪ್ರತಿಯೊಂದು ಲೀಟರ್ಗೆ 5 ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ.
1: ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್?
0: ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3-4 ಟ್ರೈನಿಂಗ್ ಸೆಂಟರ್ಸ್ ಇದಾವೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂತ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ, ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂತ ಹೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ ಇದೆ, ಅದರ ಜೊತೆಗೆ

0: ಈ ಕುಕ್ಕುಟ ಉದ್ಯಮಕ್ಕೆ ಸಹಾಯಕ ಆಗಲಿ ಅಂತೇಳಿ ನಾವು KCPF ಕುಕ್ಕುಟ ಮಂಡಳಿ ಅಂತಿದೆ, ಅವ್ರದ್ದು ಒಂದು ತರಬೇತಿ ಕೇಂದ್ರ ನಮ್ಮಲ್ಲಿದೆ. ಇವರೆಲ್ಲರೂ ನಮ್ಮ ರೈತರಿಗೆ ಅವಶ್ಯಕವಿರುವಂತ ವೈಜ್ಞಾನಿಕ ಸಾಕಾಣಿಕೆಗಾಗಿ ಬೇಕಾದಂತ ಜ್ಞಾನವನ್ನು ಕೊಡಮಾಡ್ತಾರೆ. ಅದರ ಜೊತೆಗೆ ಇವರು ಪ್ರಮಾಣ ಪತ್ರಗಳನ್ನು ನೀಡ್ತಾರೆ. ಈ ಪ್ರಮಾಣ ಪತ್ರಗಳಿಂದ ಅವರಿಗೆ ಸಾಲಕ್ಕಾಗಿ ಅರ್ಜಿ ಹಾಕೋದಾಗ್ಲಿ, NLM EDP ಅರ್ಜಿ ಹಾಕೋದಾಗ್ಲಿ, ಈ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ, ಅದನ್ನು ನಾವು ಪೂರೈಸ್ತಾ ಇದ್ದೀವಿ. ನಾವೇನು ತರಬೇತಿ ಕೊಡ್ತಾ ಇದ್ದೀವಿ ಅದು ಮುಖ್ಯವಾಗಿ ಎಮ್ಮೆ ಮತ್ತು ಆಕಳುಗಳನ್ನು ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ 2 ದಿನದ್ದಿರುತ್ತೆ. ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರದ್ದು ಅದು 2 ದಿನದ ತರಬೇತಿ ಇರುತ್ತೆ. ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ, ಮತ್ತೆ ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಇದರ ಮುಖಾಂತರ ನಾವು 500 ಗ್ರಾಮ ಪಂಚಾಯತಿಗಳಲ್ಲಿ 1,000 ತತ್ತಿ ಕೊಡುವಂತ ಅಂದ್ರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂತ ಕೋಳಿಗಳ ಘಟಕಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟು ಪಂಚಾಯತಿಯಿಂದ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಟ್ಟು ಇದನ್ನು ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಮ್ಮ ಇದನ್ನ ಇಲಾಖೆಯಿಂದ ಆಗಲಿ ನರೇಗಾ ಸ್ಕೀಮ್ ಮತ್ತು ಪಂಚಾಯತಿ ಅವರಿಂದ ಸೇರಿ ಇದನ್ನು ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ, ಮತ್ತು ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ. ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ.
1: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call
1: ಸ್ನೇಹಿತರೇ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ, ಸರ್, ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ.
2: ಎರಡು ಯೋಜನೆಗಳು ತಳಿ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ. ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನು ಕರಿತಾ ಇದ್ದೀವಿ. ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ, ಸ್ಥಳೀಯ ತಳಿಗಳಾದ ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ಸ್ಟೈನ್ ಫ್ರಿಜಿಯನ್ HF ಅಂತ ಹೇಳ್ತೀವಿ ಮತ್ತು ಜರ್ಸಿ ಅಂತ ಹೇಳ್ತೀವಿ, ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಈ ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು, ಆನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸಿಕೊಳ್ಬೇಕಾಗಿದೆ. ಆ ಸ್ಥಳೀಯ ತಳಿಗಳಾದ ಈಗ ನಾನೇನು ಹೇಳಿದೆ, ದೇವನಿ, ಕಿಲಾರಿ, ಅಮೃತ್ ಮಹಲು ಮತ್ತು ಹಳ್ಳಿಕಾರ್ ಅಂತ, ಇಂಥ ತಳಿಗಳಿಗೆ ನಮ್ಮದೇ ಆದಂಥ ಕ್ಷೇತ್ರಗಳಿದ್ದಾವೆ, ಫಾರ್ಮ್ಸ್ ಇದ್ದಾವೆ. ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು ಆ ಜಾನುವಾರಿನ ಮೂಲ ಬೆಲೆಯ 25% ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂಥ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ. ಅಂದರೆ 100 ರೂಪಾಯಿ ಇದ್ರೆ ಬರೀ 25 ರೂಪಾಯಿ ಅವ್ರು ಪೇ ಮಾಡೋದು, 75 ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ. ಇದು ಅಮೃತ ಧಾರೆ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ.
1: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
2: ರೈತರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮತ್ತು ಪಶುಸಂಗೋಪನೆಯನ್ನು ಅವರು ಅಳವಡಿಸ್ಕೋಬೇಕು. ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ, ಎರಡನೇದಾಗಿ ವಿಮಾ ಯೋಜನೆ, ಮೂರನೇದಾಗಿ ಸಾಲ ಸೌಲಭ್ಯ. ಈ ಎಲ್ಲ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ, ಈಗ ಎಲ್ಲಿ ನಮ್ಮ ಸಂಸ್ಥೆಗಳು ಇರೋದಿಲ್ಲವೋ ಅಂಥ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ. ಕರುಗಳ ಪ್ರದರ್ಶನ ಅಂದರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ, ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ. ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನು ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದನ್ನು ಮನವರಿಕೆ ಮಾಡಿಕೊಡಕ್ಕೆ ನಾವು ಈ ಯೋಜನೆ ಬಳಸ್ತೀವಿ. ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ದರೆ ನಮ್ಮಲ್ಲೇ ಇರುವಂತಹ ನುರಿತ ತಜ್ಞ ವೈದ್ಯರನ್ನ, ಪಶು ವೈದ್ಯರನ್ನ ಕರೆದುಕೊಂಡು ಹೋಗಿ, ಈಗ ಗೈನಕಾಲಜಿ ಆಗಿರ್ಬೋದು, ಮತ್ತೊಂದು ಫೀಲ್ಡ್ ಅಲ್ಲಿ ಯಾರು MSc PhD ಮಾಡಿರ್ತಾರೆ, ಹೆಚ್ಚಿನ ಇದನ್ನ ಜ್ಞಾನ ಹೊಂದಿರ್ತಾರೆ, ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನ ನಿವಾರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್, ಈವನ್ ಸ್ಕೂಲ್ ಕಾಲೇಜಸ್ಗೆ ಹೋಗಿ ನಾವು ಮೊಟ್ಟೆ ಸೇವನೆಯಿಂದ ಆಗುವಂಥ ಲಾಭಗಳು ಏನಿದ್ದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಗೆ ರೇಬಿಸ್ನಂಥ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ಇರುತ್ತೆ, ಅದು ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ತಡೆಗಟ್ಟಬೇಕು, ನಾಯಿ ಕಚ್ಚಿದಾಗ ಏನು ಮಾಡಬೇಕು, ಇಂಥ ಎಲ್ಲ ಇದನ್ನು ನಮಗೆ ನಾವು ಎಲ್ಲ ನಮ್ಮ ಪಶುವೈದ್ಯರಿಗೆ ತಮ್ಮ ಸ್ಥಳೀಯವಾಗಿರುವಂಥ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ತಿಳಿಹೇಳಿಕೆ ಕೊಡುವಂಥ ಕಾರ್ಯಕ್ರಮ ಇದು. ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮತ್ತು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಜೊತೆ ವಿಮಾ ಯೋಜನೆ ಬಹಳ ಮುಖ್ಯ. ಯಾವ್ದಾದ್ರು ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ. ಇದರ ಜೊತೆಗೆ ಹಾಲಿಗೆ ನಾವು ಕೊಡ್ತಕ್ಕಂಥ ಪ್ರೋತ್ಸಾಹಧನ, ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ, ಅವರ ಇನ್ಕಮ್ ಏನಿದೆ, ಅದು ಎರಡು ಪಟ್ಟ. ಇದನ್ನ ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂತದ್ದು. ಇದರ ಜೊತೆಗೆ ನಾವು ಪ್ರಾಣಿಗಳನ್ನ ಸಾಕಿದಾಗ ಬರುವಂತ ಫಾರ್ಮ್ಯಾಡ್ ಮೆನ್ಯೂರ್ ಏನಿದೆ, ಎಸ್ಪೆಷಲಿ ಗೊಬ್ಬರ ಇರಬಹುದು, ಅದು ಕೋಳಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಅಥವಾ ದನಗಳಿಂದ ಬರುವಂತ ಗೊಬ್ಬರ, ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ ನಾವು ಆ ಯೋಜನೆಯನ್ನು. ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳ ಉದ್ದೇಶ ಏನಂದ್ರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಿ, ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ, ಆದರೆ 3-5 ವರ್ಷಕ್ಕೆ ಒಂದು ಸೈಕಲ್ ನಲ್ಲಿ ಅತಿವೃಷ್ಟಿ ಆಗ್ತಿರ್ಬೋದು ಅಥವಾ ಮಳೆಯ ಕೊರತೆ ಆಗ್ಬೋದು, ಈ ಎಲ್ಲ ಬಾಧಕಗಳನ್ನ ತಡೆದುಕೊಳ್ಳಕ್ಕೆ ಅವರಿಗೆ ಇದು ನಮ್ಮ ಹೈನುಗಾರಿಕೆ ಏನಿದೆ ಪೂರಕವಾದ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ. ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಇದು ಸಹಾಯ ಮಾಡ್ತಿದೆ.
1: ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ, ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಸರ್ ಅವರು. ಡಾಕ್ಟರ್ ಸರ್, ಈಗ ರೇಬಿಸ್ ಬಗ್ಗೆ ನೀವು ಹೇಳಿದ್ರೆ ಏನ್ ಮಾಡಬೇಕು ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ, ಅದು ಒಬ್ರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ, ಏನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ.
2: ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬಿಸ್ ರೋಗ ಉಳಿದುಕೊಂಡಿದೆ, ಉಳಿದ ಎಲ್ಲಾ ದೇಶಗಳ ರೇಬಿಸ್ ಅನ್ನ ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದಾವೆ. ನಮ್ಮಲ್ಲಿರುವಂತ ಜನಸಂಖ್ಯೆ ಮತ್ತೆ ಪ್ರಾಣಿಗಳಿಂದ ಇರಬಹುದಾದಂತ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿದೆ. ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಭಾರತದಲ್ಲಿ 2035 ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂತ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲೇದಾಗಿ ಹ್ಯೂಮನ್ ಹೆಲ್ತ್ ಆರೋಗ್ಯ ಇಲಾಖೆಯವರಿದ್ದಾರೆ, ಪಶುವೈದ್ಯಕೀಯ ಇಲಾಖೆ. ಇದರ ಜೊತೆಗೆ ಪರಿಸರವನ್ನ ನಾವು ಯಾವ ರೀತಿ ಇದನ್ ಮಾಡ್ಬೇಕನ್ನೋದು ಮುಖ್ಯವಾಗಿ ಇರೋದ್ರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಅಗ್ರಿಕಲ್ಚರ್ನವರಾಗಲಿ, ಉಳಿದವ್ರನ್ನು ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಈ ಅರಣ್ಯದ ಪ್ರಾಣಿಗಳು, ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ, ರಿಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ, ಅದರಲ್ಲಿ ರೇಬಿಸ್ ಇದು ವೈರಸ್ನಿಂದ ಬರುವಂಥ ರೋಗ. ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ. ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗ್ಲಿ ಅಥವಾ ಅದರ ಜೊಲ್ಲಿನಿಂದಾಗ್ಲಿ ಆ ಪ್ರಾಣಿಗಳಿಗೆ ಬರುತ್ತೆ. ಅದು ಮುಂದೆ ಹಾಗೆ ಸಿಟಿಗಳಿಗೂ ಮತ್ತೆ ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂತ ಎಲ್ಲ ಈ ನಾಯಿ ಮತ್ತೆ ರೇಬಿಸ್ ಬರಬಹುದಾದಂತ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ. ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗಬಾರ್ದು, ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ಳುತ್ತೀವಿ. ಕೆಲವೊಂದು ಬ್ಯಾಟ್ಸ್ ಮುಖಾಂತರನು ಇದಾಗುತ್ತೆ, ಬಟ್ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲ, ಆದ್ರಿಂದ ಅದರ ಬಗ್ಗೆ ನಾವು ಬಹಳಷ್ಟು ಚಿಂತಿತರಾಗುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ, ಇದು ಸ್ಥಳೀಯ ಏನು ಸಂಸ್ಥೆಗಳು ಇರ್ತವೆ, ಮುನ್ಸಿಪಾಲ್ಟಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಆಮೇಲೆ ಕಾರ್ಪೊರೇಷನ್ ಆಗಲಿ, ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ. ಏನಂದ್ರೆ ಸ್ಟ್ರೇ ಅನಿಮಲ್ಸ್, ಸ್ಟ್ರೇ ಡಾಗ್ಸ್ ಏನಿರ್ತವೆ, ಬೀದಿ ನಾಯಿಗಳು, ಬೀದಿ ನಾಯಿಗಳನ್ನ ನಾವು ನಿಯಂತ್ರಣ ಮಾಡಬೇಕಾದ್ರೆ, ಅದರ ಸಂತತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇರುವಂತ ಒಂದೇ ಒಂದು ಮಾನವೀಯ ಮಾರ್ಗ ಅಂದ್ರೆ ಅವಕ್ಕೆ ABC ಅಂತ ಹೇಳಿ ಒಂದು ಪ್ರೋಗ್ರಾಮ್ ಇದೆ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ. ABC ಅಂದ್ರೆ ಸಂತಾನ ಶಸ್ತ್ರ ಚಿಕಿತ್ಸಾ ವಿಧಾನ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಏನು ಸ್ಟ್ರೇ ಡಾಗ್ಸ್ ಇರ್ತವೆ ಅಡಲ್ಟ್ ಏಜ್ ಗೆ ಬರುವಂತವು, ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ. ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ. ಎರಡನೇದು ಸಂತಾನಹರಣ ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಈ ರೇಬಿಸ್ ವ್ಯಾಕ್ಸಿನ್ ಕೊಡೋದ್ರಿಂದ ಅದು ತನ್ನ ಲೈಫ್ ಟರ್ಮ್ ಅಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ. ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲಾ ಸ್ಟ್ರೇ ಅನಿಮಲ್ಗೆ ನಮ್ಮಲ್ಲಿ ಸುಮಾರು 61,000 ಡಾಗ್ ಪಾಪ್ಯುಲೇಷನ್ ಇದೆ, 61,000 ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ. ಅದನ್ನು ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ, ಯಾಕಂದರೆ ರಿಸ್ಟ್ರೇನಿಂಗ್ ಆಫ್ ಎನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಹಿಡಿದುಕೊಳ್ಬೇಕು. ಸ್ಟ್ರೇ ಎನಿಮಲ್ ನಾವು ಹಾಗೆ ಡೈರೆಕ್ಟ್ ಈ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ. ಗ್ರಾಮಸ್ಥರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೇನಿಂಗಲ್ಲಿ ಹೆಲ್ಪ್ ಮಾಡಿದರೆ ಅವು ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ರಿಸ್ಟ್ರೇನಿಂಗ್ ಎಲ್ಲಿ ಆಗಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಾರ್ಪೊರೇಷನದ ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು, ABCಗೆ ಅಂತೇಳಿ ಟೆಂಡರ್ ಮಾಡಿರ್ತಾರೆ, ಅಲ್ಲಿ ಸ್ಟರ್ಲೈಜೇಷನ್ ಪ್ರೋಗ್ರಾಮ್ ಆಗುತ್ತೆ. ಸ್ಟರ್ಲೈಜೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು 1 ಸೆಂಟಿಮೀಟರ್ನಷ್ಟು ಕಟ್ ಮಾಡಿರ್ತಾರೆ. ಆ ಕಟ್ ಆಗದೇ ಇರುವಂತ ಎನಿಮಲ್ ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದ್ರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತೆ ಸಂತಾನ ಚಿಕಿತ್ಸೆ ಮಾಡಿ ಬಿಡ್ತಾರೆ. ಈ ರೀತಿ ಪ್ರತಿಯೊಂದು ನಾಯಿನೂ ಅಟ್ಲೀಸ್ಟ್ 70% ಇನ್ನೇ ಇಯರ್ ಅಂತ ಹೇಳಿ ನಮಗೆ ಟಾರ್ಗೆಟ್ ಇದೆ. ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸ್ ಅನ್ನ ಆಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಮೂಲೋತ್ಪಾಟನೆ ಮಾಡಬಹುದು.
1: ವಿವರವಾದ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ?
2: ನಿಜವಾಗ್ಲೂ ತಾವು ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯ. ತಾವು ಈಗಾಗಲೇ ನಾನು ನೋಡಿದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ. ಒಂದು ದಿನದಲ್ಲಿಯೇ ಸುಮಾರು 15 ತಾಸವರೆಗೆ ಕೆಲಸ ಮಾಡ್ತಿದ್ದೀರಿ. ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ, ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ತಾವು ಇನ್ನೂ ಯಶಸ್ಸಿನ ಇದನ್ನು ತಲುಪಲಿ ಅಂತ ಹೇಳಿ ನಾನು ಬಯಸ್ತೇನೆ.
1: ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ. ಆ್ಯಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶು ಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಆ್ಯಂಡ್ ನಮಸ್ಕಾರ.
2: ತಮಗೂ ಧನ್ಯವಾದ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಕಿ ಎಲ್ ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
3: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 08312444444 extension 4327.
4: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು.

ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ ಎರಡನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು ಎರಡು ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145033 ಹಾಗೂ 8123871607.
1: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11

0: 5 मार्च 2026 रोजी सकाळी 9 वाजल्यापासून. स्थळ आहे केएलई कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467 993.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳ ವಿವರ. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026 ಸಂಸತ್ ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿತ್ತು. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸಲು ಸ್ವಾತಂತ್ರ್ಯ, ಪಾರದರ್ಶಕತೆ ಹಾಗೂ ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆ, ನೇಮಕಾತಿ ಮತ್ತು ಸೇವೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು ಮತ್ತು ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ನೂತನ ಮಸೂದೆಯು ರಾಷ್ಟೀಯ ನ್ಯಾಯಮಂಡಳಿ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಗಳನ್ನು ಹೊಂದಿದೆ. ಅದರ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ವಹಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಈ ಸುಧಾರಣೆಯು ನ್ಯಾಯದ ಸುಲಭತೆ, ವ್ಯವಹಾರವನ್ನು ಸುಲಭಗೊಳಿಸುವುದು ಮತ್ತು ಜಾಗತಿಕ ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲಿದೆ ಎಂದು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಲೋಕಸಭೆಯು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಅಂಗೀಕರಿಸಿದೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆ ಪ್ರಯತ್ನಿಸುತ್ತದೆ. ಈ ಕುರಿತು ಕೇರಳ ವಿಧಾನಸಭೆಯು ಜೂನ್ 2024 ನಿರ್ಣಯವನ್ನು ಅಂಗೀಕರಿಸಿತು. ಮಸೂದೆಯ ಕುರಿತು ಮಾತನಾಡಿದ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಕೇರಳ ವಿಧಾನಸಭೆಯು 2024 ಕೇರಳವನ್ನು ಕೇರಳದಿಂದ ಕೇರಳಂ ಎಂದು ರಾಜ್ಯದ ಹೆಸರನ್ನು ಬದಲಾಯಿಸುವಂತೆ ವಿನಂತಿಸಿ ನಿರ್ಣಯವನ್ನು ಅಂಗೀಕರಿಸಿತ್ತು ಎಂದು ಹೇಳಿದರು. ಮಲಯಾಳಂನಲ್ಲಿ ರಾಜ್ಯದ ಹೆಸರು ಕೇರಳಂ ಎಂದಾಗಿದ್ದು ಸಂವಿಧಾನದಲ್ಲಿ ಅದನ್ನು ಕೇರಳ ಎಂದು ಬರೆಯಲಾಗಿದೆ ಎಂದು ಕಾರಣದಿಂದಾಗಿ ಈ ಸಂಬಂಧ ವಿನಂತಿಯನ್ನು ಮಾಡಲಾಗಿದೆ ಎಂದರು. ಈ ವರ್ಷದ ಫೆಬ್ರವರಿಯಲ್ಲಿ ಕೇಂದ್ರ ಸಚಿವ ಸಂಪುಟವು ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ಮತ್ತು ಈ ನಿಟ್ಟಿನಲ್ಲಿ ತಿದ್ದುಪಡಿಗಾಗಿ ಅಗತ್ಯವಾದ ಶಾಸನವನ್ನು ಪರಿಚಯಿಸುವ ಪ್ರಸ್ತಾವವನ್ನು ಅನುಮೋದಿಸಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಹ ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಈ ಮಸೂದೆಯನ್ನು ಮಂಡಿಸಿದರು. ಇದು 1962 ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಯನ್ನು ಮತ್ತಷ್ಟು ತಿದ್ದುಪಡಿ ತರುವಂತಹ ಗುರಿಯನ್ನು ಹೊಂದಿದೆ. ಈ ಮಸೂದೆಯು ನಿಗಮವು ಕೈಗಾರಿಕಾ ಸರಕುಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಘಟಕಕ್ಕೆ ನಿಗಮದಿಂದ ಹಣಕಾಸು ನೆರವು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನು ಕಲ್ಪಿಸಲಿದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವಂತಹ ಯಾವುದೇ ಸಂಘಟಿತ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನವನ್ನು ಸಹ ಒದಗಿಸಬಹುದು. ಮಸೂದೆಯ ಕುರಿತು ಮಾತನಾಡಿದ ಸಚಿವ ಮುರಳೀಧರ್ ಮೊಹೋಲ್, ದೇಶದಲ್ಲಿ ಸಹಕಾರಿ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸಿನ ನೆರವು ನೀಡಲು ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ಅನ್ನು ಸ್ಥಾಪಿಸಲಾಗಿದೆ. ಆರಂಭದಲ್ಲಿ ಎನ್ಸಿಡಿಸಿಯ ಚಟುವಟಿಕೆಗಳು ಹೆಚ್ಚಾಗಿ ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ, ಸಂಸ್ಕರಣೆ ಮತ್ತು ಸಂಬಂಧಿತ ಸೇವೆಗಳಿಗೆ ಸೀಮಿತವಾಗಿದ್ದವು. ನಂತರದ ವರ್ಷಗಳಲ್ಲಿ ಸಂಸ್ಕರಣೆ, ಮಾರುಕಟ್ಟೆ ಸಂಗ್ರಹಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ

0: ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ. ಈ ಯೋಜನೆಯಡಿ ದೇಶದಾದ್ಯಂತ ಕೇಂದ್ರ ಹಣಕಾಸು ನೆರವಿನಡಿ ಇದುವರೆಗೆ 28,000 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ಬೇಡಿಕೆ ಆಧಾರಿತ ಯೋಜನೆಯಲ್ಲಿ ಸ್ಥಳೀಯ ಬೆಸ್ಕಾಂನೊಂದಿಗೆ ಗ್ರಿಡ್ ಸಂಪರ್ಕಿತ ವಿದ್ಯುತ್ ಸಂಪರ್ಕವನ್ನು ಹೊಂದಿರುವ ದೇಶದ ಎಲ್ಲಾ ವಸತಿ ಗ್ರಾಹಕರು ಮೇಲ್ಛಾವಣಿ ಸೌರ ವ್ಯವಸ್ಥೆಗಳ ಸ್ಥಾಪನೆಗಾಗಿ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಿದರು. ಯೋಜನೆಯ ಬಜೆಟ್ ಅನ್ನು 2025-26 17,000 ಕೋಟಿ ರೂಪಾಯಿಗಳಿಂದ 2026-27 22,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ಹವಾಮಾನ ಇಲಾಖೆಯೊಂದಿಗೆ ನಿಕಟ ಸಮನ್ವಯದೊಂದಿಗೆ ಮುಂಗಾರು ಪರಿಸ್ಥಿತಿ ಮತ್ತು ಕೃಷಿಯ ಮೇಲೆ ಎಲ್ನಿನೋ ಪರಿಸ್ಥಿತಿಗಳ ಸಂಭವನೀಯ ಪರಿಣಾಮಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ರಮಾನಾಥ್ ಠಾಕೂರ್, ವಾಡಿಕೆಗಿಂತ ಕಡಿಮೆ ಮಳೆ ಬೀಳುವ ಸಾಧ್ಯತೆ ಇರುವ 342 ಜಿಲ್ಲೆಗಳನ್ನು ಒಳಗೊಂಡ 15 ರಾಜ್ಯಗಳಿಗೆ ಜಿಲ್ಲಾ ಕೃಷಿ ಯೋಜನೆಗಳನ್ನು ನವೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ನಿನೋ ಸಂಬಂಧಿತ ಅಪಾಯಗಳನ್ನು ತಗ್ಗಿಸಲು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರಮಾಣಿತ ಕಾರ್ಯಾಚರಣಾ ವಿಧಾನಗಳು ಸಹ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯಗಳಿಗೆ ಸಾಕಷ್ಟು ಬಿತ್ತನೆ ಬೀಜಗಳ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಜಲಾಶಯಗಳ ನೀರಿನ ಉತ್ತಮ ಬಳಕೆಗಾಗಿ ಮತ್ತು ಸಮರ್ಥ ನೀರಾವರಿ ಪದ್ಧತಿಗಳನ್ನು ಉತ್ತೇಜಿಸಲು ಪೂರ್ವ ಯೋಜನೆಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಜಲ ಆಯೋಗ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚೆಗಳ ಗುರಿಯನ್ನು ಕಾಂಗ್ರೆಸ್ ಪಕ್ಷ ಬದಲಾಯಿಸುತ್ತಿದೆ ಮತ್ತು ಸದನದ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ಮತ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಕಾಂಗ್ರೆಸ್ ಪಕ್ಷ ಚರ್ಚೆಯನ್ನು ಬಯಸುವುದಿಲ್ಲ ಮತ್ತು ತನ್ನ ಬೇಡಿಕೆಗಳನ್ನು ಬದಲಾಯಿಸುತ್ತಿದೆ ಎಂದು ದೂರಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಉತ್ತರದಿಂದ ತಪ್ಪಿಸಿಕೊಳ್ಳುತ್ತಲೇ ಇದ್ದಾರೆ. ಅವರು ಸದನದಿಂದ ಹೊರ ನಡೆಯದಿದ್ದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಹಂತ ಹಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ದೇಶಾದ್ಯಂತ ನಡೆಯುತ್ತಿರುವಂತಹ ಹರ್ ಘರ್ ತಿರಂಗ ಅಭಿಯಾನವು ಗಮನಾರ್ಹ ವೇಗವನ್ನು ಪಡೆಯುತ್ತಿದೆ. ಇದು ಎಲ್ಲಾ ಹಂತಗಳ ನಾಗರಿಕರು ಭಾರತದ ರಾಷ್ಟೀಯ ಹೆಮ್ಮೆ ಮತ್ತು ಏಕತೆಯ ಮನೋಭಾವದ ಸಾಮೂಹಿಕ ಆಚರಣೆಯಲ್ಲಿ ಒಟ್ಟಾಗಿ ಸೇರಲು ಪ್ರೇರೇಪಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ದೇಶವಾಸಿಗಳು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆ ಮತ್ತು ಭವ್ಯತೆಯಿಂದ ಆಚರಿಸಬೇಕು ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರತಿಜ್ಞೆ ಮಾಡಬೇಕು. ಹರ್ಘರ್ ತಿರಂಗ ಅಭಿಯಾನದಡಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕೆಂದು ಕರೆ ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ನಿರ್ವಿವಾದದ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಸಂಬಂಧಿತ ವಿಷಯಗಳಲ್ಲಿ ಚೀನಾದೊಂದಿಗಿನ ಚರ್ಚೆಗಳಲ್ಲಿ ಭಾರತ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಈ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ದೇಶದ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಔಟ್ರಿಚ್ ಅಧಿವೇಶನಕ್ಕೆ ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ರೆಹಮಾನ್ ಅವರನ್ನು ಭಾರತ ಆಹ್ವಾನಿಸಿದೆ. ಬಾಂಗ್ಲಾದೇಶದ ಪ್ರಧಾನಿಯೊಂದಿಗೆ ಭಾರತೀಯ ಹೈಕಮಿಷನರ್ ನಿನ್ನೆ ಸಭೆ ನಡೆಸಿದರು. ಎರಡೂ ಕಡೆಯವರು ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಚರ್ಚಿಸಿದರು ಎಂದು ಅವರು ಮಾಹಿತಿ ನೀಡಿದರು. ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಕನಿಷ್ಠ 9 ಉಕ್ರೇನ್ ನಾಗರಿಕರು ಮೃತಪಟ್ಟಿದ್ದು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರಾದೇಶಿಕ ಗವರ್ನರ್ ಇವಾನ್ ಫೆಡರೋವ್ ತಿಳಿಸಿದ್ದಾರೆ. ಜೆಫೋರಿಜಿಯಾದಲ್ಲಿ 6 ಜನರು ಮೃತಪಟ್ಟಿದ್ದು 19 ಮಂದಿ ಗಾಯಗೊಂಡಿದ್ದಾರೆ. ದಾಳಿಗಳಲ್ಲಿ ರಾಕೆಟ್ಗಳು ಮತ್ತು ಬಾಂಬ್ಗಳನ್ನು ಬಳಸಲಾಗಿದೆ. ಇನ್ನೊಂದು ಪ್ರದೇಶದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 3 ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ರಾಜಧಾನಿ ಕೈವ್ ಮೇಲೆ ಬ್ಯಾಲಿಸ್ಟಿಕ್ ಡ್ರೋನ್ಗಳಿಂದ ದಾಳಿ ನಡೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ರಷ್ಯಾದ ವಿವಿಧ ಪ್ರದೇಶಗಳಲ್ಲಿ ಉಕ್ರೇನ್ ನಡೆಸಿದ ದಾಳಿಯಲ್ಲಿ 396 ಡ್ರೋನ್ಗಳನ್ನು ತಡೆ ಹಿಡಿದು ನಾಶಪಡಿಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಇದೇ ಗುರುವಾರ 115 ಕಲಾವಿದರಿಗೆ 2024 ಮತ್ತು 2025 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಕೇಂದ್ರ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ

0: ರಾವ್ ಇಂದ್ರಜಿತ್ ಸಿಂಗ್ ಭಾಗಿಯಾಗಲಿದ್ದಾರೆ. ಫೆಲೋಶಿಪ್ ಗೌರವವು 300,000 ರೂಪಾಯಿ ಮತ್ತು ಅಕಾಡೆಮಿ ಪ್ರಶಸ್ತಿಯು 1,00,000 ರೂಪಾಯಿ ನಗದು ಬಹುಮಾನದೊಂದಿಗೆ ತಾಮ್ರಪತ್ರ ಮತ್ತು ಅಂಗವಸ್ತ್ರವನ್ನು ಹೊಂದಿರಲಿದೆ. ಆರ್ಟೆಮಿಸ್ ಒಪ್ಪಂದಗಳ ಅಡಿಯಲ್ಲಿ ಎರಡು ದೇಶಗಳ ಪಾಲುದಾರಿಕೆಯನ್ನು ಆಧರಿಸಿ ನಾಸಾ ತನ್ನ ಚಂದ್ರನ ಬಾಹ್ಯಾಕಾಶ ಯೋಜನೆಗೆ ಸೇರಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಆಹ್ವಾನ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಮಂಡಳಿಗಳ ಸುಧಾರಣಾ ಮಸೂದೆ 2026ಕ್ಕೆ ಸಂಸತ್ತು ಅನುಮೋದನೆ. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದ ಲೋಕಸಭೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ, ವಾಸ್ತವ ಬದಲಾಯಿಸಲು ಸಾಧ್ಯವಿಲ್ಲ, ಭಾರತ ಪುನರುಚ್ಚಾರ. ಉಕ್ರೇನ್ ಮೇಲೆ ರಷ್ಯಾ ದಾಳಿ, 9 ನಾಗರಿಕರು ಸಾವು, 24ಕ್ಕೂ ಹೆಚ್ಚು ಜನರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026, ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನೀವು ಕೇಳ್ತಾ ಇದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಲುಧ್ವನಿ ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್ ಅವರು. ವಿಶ್ವವಿದ್ಯಾಲಯ ಮುಖ್ಯಸ್ಥರು, ತರಕಾರಿ ವಿಜ್ಞಾನ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ ನಿಂದ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಡಾಕ್ಟರ್ ಸರ್. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
0: ಆಲ್ ರೈಟ್, ಕಾರ್ಯಕ್ರಮ ಆರಂಭ ಮಾಡೋಣ ಮೊಟ್ಟ ಮೊದಲನೇ ಪ್ರಶ್ನೆಯೊಂದಿಗೆ. ಸೊ, ಆರೋಗ್ಯದಲ್ಲಿ ತರಕಾರಿ ವಸ್ತುಗಳ ಒಂದು ಪ್ರಾಮುಖ್ಯತೆ, ಅದರ ಬಗ್ಗೆ ತಿಳಿಸಿಕೊಡಿ.
1: ಇವತ್ತು ನಮ್ದು ವಿಶಿಷ್ಟತೆಯಲ್ಲಿ ಆರೋಗ್ಯದಲ್ಲಿ ಪ್ರಮುಖವಾಗಿ ಬೇಕಾದ ನಾವು ಆಹಾರವನ್ನು ಸೇವಿಸಿದ್ರು ಸಹಿತ ಆಹಾರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಪ್ರತಿಯೊಬ್ಬರು. ಈ ಪೋಷಕಾಂಶಗಳು ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಬರೇ ಶರ್ಕರೆ ಪಿಷ್ಟಗಳು ಅಂತ ಹೇಳ್ತಾ ಇದ್ದೀವಿ, ಅಥವಾ ಪ್ರೋಟೀನ್ಸು ಫ್ಯಾಟ್ಸು ಅಂತ ಹೇಳ್ತಾ ಇದ್ದೀವಿ. ಆದರೆ ವಿಶೇಷವಾಗಿ ಇವತ್ತು ಹಣ್ಣು ತರಕಾರಿ ಪ್ರಾಮುಖ್ಯತೆ ಬಹಳ ಮುಖ್ಯ ಇದೆ. ಅದರಲ್ಲಿಯೂ ಸಹಿತ ತರಕಾರಿ ಆರೋಗ್ಯದಲ್ಲಿ ಬಹಳ ಬಹಳ ಮುಖ್ಯ ಇದೆ. ಯಾಕಪ್ಪ ಅಂತಂದರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರಕಾರಿ ನಮಗೆ 50% ಭಾಗದಲ್ಲಿದ್ದರೆ ಮಾತ್ರ ಆರೋಗ್ಯವನ್ನು ರಕ್ಷಣಾತ್ಮಕವಾಗಿ ಕಾಯಲಿಕ್ಕೆ ಸಾಧ್ಯತೆ ಐತಿ. ಯಾಕಂದರೆ ತಾವು ಕೇಳ್ಬೋದು ಏನು ಇದರಿಂದ ವಿಶಿಷ್ಟತೆ ಅಂಥೇಳಿ. ನಮ್ಮ ದೇಹದಲ್ಲಿ ಸೇವಿಸ್ತಕ್ಕಂಥ ಅನೇಕ ಆಹಾರಗಳನ್ನು ಸೇವಿಸ್ತಾ ಇದ್ದೀವಿ ಪ್ರತಿನಿತ್ಯ. ಆ ಸೇವಿಸಿದ ಆಹಾರದ ಜೊತೆಗೆ ನಾವು ಗಾಳಿ ತಗೋತಾ ಇದ್ದೀವಿ, ನೀರು ತಗೋತಾ ಇದ್ದೀವಿ, ಅನೇಕ ಪಚನ ಕ್ರಿಯೆಗಳು ನಮ್ಮ ದೇಹದಲ್ಲಿ ಸರಾಗಿ ನಡೀತಾ ಇರ್ತವೆ. ಈ ಒಂದು ಕ್ರಿಯೆ ಇದ್ದಾಗ ಅನೇಕ ಅನುಪಯುಕ್ತ ವಸ್ತುಗಳು ಇವತ್ತು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಈ ಅನುಪಯುಕ್ತ ವಸ್ತುಗಳು ದೇಹದಿಂದ ಹೊರಗೆ ಹೋಗ್ತಾ ಇರೋದಲ್ಲ, ಅವು ಅಲ್ಲೇ ಕೆಲವು ಒಂದು ರಚನಾತ್ಮಕವಾಗಿ ತಾವೊಂದು ಅಂಟುಕೊಂಡು ಅಲ್ಲೇ ಉಳಿದು ವಿಷಕಾರಿ ಅನಿಲಗಳನ್ನ ಬಿಡುಗಡೆ ಮಾಡಿ ನಮ್ಮ ದೇಹಕ್ಕೆ ಅನೇಕ ಅಂಟು ರೋಗಗಳನ್ನು ತಂದು ಕೊಡ್ತಾ ಇದ್ದಾವೆ. ಅದಕ್ಕೆ ಸಾಧ್ಯ ಮಟ್ಟಿಗೆ ತಾವೆಲ್ಲ ತಿಳ್ಕೋಬೇಕು. ಆರೋಗ್ಯದಲ್ಲಿ ತರಕಾರಿ ಅನ್ನೋದು ಬಹಳ ಮುಖ್ಯ. ಎಷ್ಟು ಹೆಚ್ಚು ನಾವು ತರಕಾರಿಯನ್ನು ಸೇವನೆ ಮಾಡ್ತಾ ಇದ್ದೀವಿ ಅಷ್ಟು ನಾವು ಸೇವನೆ ಮಾಡ್ತಕ್ಕಂಥ ಪ್ರತಿಯೊಂದು ತರಕಾರಿಗಳಿಗೆ ಒಂದೊಂದು ವೈಶಿಷ್ಟ್ಯತೆಯಾದ ಕಾರ್ಯ ಇರುತ್ತೆ. ಅದೇ ಕಾರ್ಯ ಏನಪ್ಪಾ ಅಂದ್ರೆ ಅವು ಹೆಚ್ಚು ಹೆಚ್ಚು ಪ್ರೋಟೀನ್ಗಳನ್ನಾಗಲಿ ಮತ್ತು ಹೆಚ್ಚು ಹೆಚ್ಚು ವಿಟಮಿನ್ಗಳನ್ನಾಗಲಿ ಖನಿಜಾಂಶಗಳನ್ನು ಇವು ಹೊಂದಿರ್ತವೆ. ಇದರ ಜೊತೆಗೆ ಫ್ಲಾವೋನಾಯ್ಡ್ಸ್ ಕಂಪೌಂಡ್ ಅಂತಕ್ಕಂಥದ್ದು ಹೊಡೆದಿರ್ತಾವೆ. ಆಮೇಲೆ ಇನ್ನು ವಿಶೇಷವಾಗಿ ಫಿನಾಲಿಕ್ ಕಂಪೌಂಡ್ಸ್ ಅಂತಿರ್ತಾವೆ. ಇವಕ್ಕೆಲ್ಲ ಆಂಟಿ ಆಕ್ಸಿಡೆಂಟ್ ಅಂತ ನಾವು ಕರಿತಾ ಇದ್ದೀವಿ. ಈ ಆಂಟಿ ಆಕ್ಸಿಡೆಂಟ್ ಇರ್ತಕ್ಕಂಥ ಗುಣಾತ್ಮಕ ಕ್ರಿಯೆಗಳಿಂದಾಗಿ ದೇಹದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರಗೆ ಹಾಕ್ತಕ್ಕಂಥ ಕಾರ್ಯ ಮಾತ್ರ ಈ ತರಕಾರಿ ಹಣ್ಣುಗಳಲ್ಲಿದೆ. ಅದಕ್ಕೆ ನಾವು ವಿಶೇಷವಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಮನುಷ್ಯನಿಗೆ ಯಾವುದೇ ಅಂಟು ರೋಗಗಳು ಬರೋದಿಲ್ಲ. ಅದಕ್ಕೆ ನಾವು ವಿಟಮಿನ್ಸ್ ಅಂತಕ್ಕಂಥದ್ದು ವಿಟಮಿನ್ ಎದಿಂದ ಹಿಡಿದು ವಿಟಮಿನ್ ಕೆತನ ಎಲ್ಲ ಸಿಗಬೇಕಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಅವು ಸಿಗ್ತಕ್ಕಂಥದ್ದು ಒಂದೇ ಒಂದಪ್ಪ ಅಂತಂದ್ರೆ ಖನಿಜಾಂಶಗಳು ನಮ್ಮ ಸೇವಿಸ್ತಕ್ಕಂಥ ತರಕಾರಿ ಹಣ್ಣುಗಳಲ್ಲಿ.
0: ಅದ್ಭುತವಾಗಿ ಒಂದು ವಿವರವಾದ ಉತ್ತರವನ್ನು ಕೊಟ್ಟರೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಇದನ್ನ ನಮ್ಮ ಊಟ ಉಪಚಾರದಲ್ಲಿ ಹೇಗೆ ಬಳಸಬಹುದು? ಈಗ ಬಹಳಷ್ಟು ಜನರು ಏನಂತಾರೆ, ಭಾಜಿ ಇಷ್ಟ ಮಾಡಿರ್ತೇವೆ, ಅದರಲ್ಲಿ 2 ರೊಟ್ಟಿಯಲ್ಲಿ ಸಾಕಾಗುತ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ರಾ ವೆಜಿಟೇಬಲ್ ಗಳ ಬಗ್ಗೆ ಒಂದ್ ಸ್ವಲ್ಪ ನೀವು ಹೇಳ್ಬೋದು, ಅದನ್ನ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಉತ್ತಮ.
1: ತಮಗೆಲ್ಲ ಗೊತ್ತಿರಲಿ, ಯಾಕಂದ್ರೆ ನಾನು ಒಂದೊಂದಾಗಿ ಹೇಳ್ಬೇಕಾದ್ರೆ ವಿವರವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ಪ್ರಾಮುಖ್ಯತೆ ಹೊಂದತಕ್ಕಂಥ ಈ ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ. ಯಾಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಒಂದು ಊಟದ ಪಿರಾಮಿಡ್ ಅಂತ ತಗೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಕೆಳಗಡೆ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್, ಈ ರೊಟ್ಟಿ ಬರಲಿ ಅಥವಾ ಅಕ್ಕಿ ಬರಲಿ ಗೋಧಿ ಬರಲಿ ಚಪಾತಿ ಅಂತ ಹೇಳ್ತೀವಿ, ರೊಟ್ಟಿ ಅಂತ ಹೇಳ್ತೀವಿ, ರಾಗಿ ಅಂತ ಹೇಳ್ತೀವಿ, ಅವನ್ನ ಹೆಚ್ಚು ನಾವು ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. ಅದು ಆದ ತಕ್ಷಣ ಬರ್ತಕ್ಕಂಥದ್ದೇ ಏನಪ್ಪಾ ಅಂದ್ರೆ ಆಹಾರ ಪಿರಾಮಿಡ್ದಲ್ಲಿ ಈ ಹಣ್ಣು ತರಕಾರಿಗಳು. ಯಾಕಪ್ಪ ಅಂದ್ರೆ ಆಗಲೇ ವಿಟಮಿನ್ ಎ ಅಂತಕ್ಕಂಥದ್ದು ಒಂದು, ಇವತ್ತು ಸೊಪ್ಪು ತರಕಾರಿಗಳನ್ನು ಹೆಚ್ಚು ತಿಂದಾಗಲಿ, ಇವತ್ತು ತಮಗೆಲ್ಲ ಗೊತ್ತಿರಲಿ, ನುಗ್ಗೆ ಇದು ಅತ್ಯಂತ ಉತ್ಕೃಷ್ಟವಾದ ತರಕಾರಿ ಅಂತ ಹೇಳ್ಬೋದು. ಯಾವುದೇ ಒಂದು ಸಂಪನ್ಮೂಲಗಳನ್ನು ತೆಗೆದುಕೊಂಡಾಗ ನೀವು ನೋಡಿದಾಗ ಅನೇಕ ಖನಿಜಾಂಶಗಳನ್ನು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಮಗೆ ಕಣ್ಣಿಗೆ ವಿಟಮಿನ್ ಕೊರತೆ ಬಂದಾಗ ಏನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ, ಇಲ್ಲ ನೀವು ಕ್ಯಾರೆಟ್ ತಿಂದ್ಬಿಡಿ ಕಡಿಮೆ ಆಗ್ಬಿಡುತ್ತೆ ಅಂತೀವಿ. ಕ್ಯಾರೆಟ್ ಅಲ್ಲಿ ಇರ್ತಕ್ಕಂಥದಕ್ಕಿಂತ ಇಲ್ಲಿ 14% ಜಾಸ್ತಿ ಇವತ್ತು ವಿಟಮಿನ್ ಎ ಸಿಗ್ತಕ್ಕಂಥದ್ದಂದ್ರೆ ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ. ಹಾಗೆ ನಾವು ಈಗ ಬಾಳೆಹಣ್ಣು ತೆಗೆದ ಪೊಟ್ಯಾಶಿಯಂ ಅಂತ ಹೇಳ್ತಾ ಇದೀವಿ, ಆ ಪೊಟ್ಯಾಶಿ ಇರ್ತಕ್ಕಿಂತ ಒಂದು 7 ಪ್ರಮಾಣಕ್ಕಿಂತ ಜಾಸ್ತಿ ಇದರಲ್ಲಿ ಇವತ್ತು ನಮಗೆ ಸಿಗ್ತಾ ಇದೆ, ಅಂದ್ರೆ ನುಗ್ಗೆ ತಪ್ಪದಲ್ಲಿ ಸಿಗ್ತಾ ಇದೆ. ಹಾಗೆ ಇವತ್ತು ಐರನ್ ಕಂಟೆಂಟ್ ಅಂತ ಹೇಳ್ತೀವಿ. ಇವತ್ತು ನಮ್ಮ ಒಂದು ಸರ್ವೆ ಮಾಡಿದ್ರಪ್ಪ ಅಂದ್ರೆ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ಅಣೆಮಿಕೆ ಅಂತ ಬಳತಾ ಇದ್ದಾರೆ. ಆಮೇಲೆ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳು ಈ ಐರನ್ ಕಂಟೆಂಟ್ ಬಳಲ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅವ್ರು ಸೇವಿಸ್ತಕ್ಕಂಥ ಆಹಾರದಲ್ಲಿ ಈ ಐರನ್ ಕೊರತೆಯಿಂದಾಗಿ ಹಿಮೋಗ್ಲೋಬಿನ್ ಒಂದು ಏನಪ್ಪಾ ಅಂದ್ರೆ ಕಾಂಟೆಂಟ್ ಅಂತ ಹೇಳ್ತಾ ಇದೀವಿ, ಅದು ಕಡಿಮೆ ಆದಾಗ ಅಣೆಮಿಕ್ ಜಾಸ್ತಿ ಆಗ್ತದೆ. ಹಿಮೋಗ್ಲೋಬಿನ್ ಕಂಟೆಂಟ್ 8:9 ಹೋದಾಗ ಹುಡುಗಿಯರಲ್ಲಿ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ತಲೆ ಸುತ್ತು ಬಿಡ್ತಕ್ಕಂಥ ನಾವು ಒಂದು ಸನ್ನಿವೇಶ ನೋಡ್ತಾ ಇದೀವಿ. ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಬಸಿರಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಆಹಾರ ಸೇವಿಸಿಕೊಂಡಾಗ ಹೆಚ್ಚು ಒಳಗಿರ್ತಕ್ಕಂಥ ಭ್ರೂಣ ಪಾಪ್ ಪಾಪು ಏನಿರ್ತಲ್ಲ ಅದನ್ನ ಹೆಚ್ಚು ಒಂದು ಶಕ್ತಿ ವರ್ಧಕ್ಕೆ ಪರಿಚಯ ಮಾಡ್ಕೋತ ತಗೋತಾ ಇರ್ತದೆ. ಅದಕ್ಕೆ ನಾವು ಹೆಚ್ಚು ಹೆಚ್ಚು ಈ ಒಂದು ಸಂದರ್ಭದಲ್ಲಿ ಈ ಐರನ್ ಯುಕ್ತವಾದಂತಹ ತರಕಾರಿಗಳನ್ನು, ನಾ ಮೂಲವತ್ತಾಗಿ ಹೇಳ್ತಾ ಇದ್ನಲ್ಲ, ನುಗ್ಗೆ ತಪ್ಪಲಗಳನ್ನ ಹೆಚ್ಚು ಪ್ರಮಾಣ ಕೊಡಬೇಕು, ಸೊಪ್ಪು ತರಗಳನ್ನ ಜಾಸ್ತಿ ಕೊಡಬೇಕು. ಇದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದ್ರಿಂದ ರಕ್ತ ಪರಿಚಯನ ಕ್ರಿಯೆ ಜಾಸ್ತಿ ಆಗುತ್ತೆ. ಈ ರಕ್ತ ಪರಿಚಯ ಜಾಸ್ತಿ ಆಗುತ್ತಪ್ಪ ಅಂತಂದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಐರನ್ ಕಂಟೆಂಟ್ ಬರ್ತಕ್ಕಂಥದ್ದು ಒಂದು ರಾಮಬಾಣ ಅಂತ ಹೇಳಿ ತಪ್ಪಾಗ್ಲಾರ್ದು.
0: ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ನಾವು ನಮ್ಮ ಬಾಲ್ಯದಲ್ಲಿ ನಮ್ಮ ತಾಯಿ ಏನ್ ಮಾಡ್ತಿದ್ರು, ಡಬ್ಬಿಯಲ್ಲಿ ಕೂಡ ತರಕಾರಿಯನ್ನ, ಸೌತೆಕಾಯಿ ಆಗಲಿ, ಗಜರಿಕಾಯಿ ಆಗಲಿ, ಮೂಲಂಗಿ, ಅದನ್ನ ರಾ ವೆಜಿಟೇಬಲ್ ಆಗಿ ಸಲಾದ್ ರೂಪನೆಯಲ್ಲಿ. ಆದ್ರೆ ಈಗಿನ ಡಬ್ಬಿ ಚೇಂಜ್ ಆಗಿಬಿಟ್ಟಿದೆ. ಈಗಿನ ಡಬ್ಬಿಯಲ್ಲಿ ಚಿಪ್ಸ್ ಪ್ಯಾಕೆಟ್, ಸ್ವಲ್ಪ ಶೇವ್, ಏನಾದ್ರೂ ಎಣ್ಣೆ ಪದಾರ್ಥವನ್ನು ಹಾಕಿ, ಏಕೆಂದ್ರೆ ಈಗ ಹೀಗಾಗಿದೆ. ಆ ಮಕ್ಕಳು ಕೂಡ ತರಕಾರಿ ಭಾಜಿ ತಿನ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಒಂದ್ ಬಾಯಲ್ಲಿ ಚಿಪ್ಸ್ ಇರಬೇಕು, ಹೌದಲ್ವಾ?
1: ಇವತ್ತು ನಾವು ವಾಡಿಕೆ ಪ್ರಕಾರ ನೋಡ್ತಾ ಇದ್ದೀವಿ, ಬಹಳಷ್ಟು ಸ್ಕೂಲಿ ಕಲಿಸ್ತಕ್ಕಂಥ, ತಪ್ಪಿಕೋಬಾರದು ಯಾರು, ಇಂಗ್ಲಿಷ್ ಮೀಡಿಯಂ ಕಲಿಸ್ತಕ್ಕಂಥ ಮಕ್ಕಳಲ್ಲಿ ಬಿಸ್ಕೆಟ್ ಅನ್ನು ಇಡೋದಾಗಲಿ, ಬ್ರೆಡ್ಗಳನ್ನ ಇಡೋದಾಗಲಿ, ಅಥವಾ ಈ ಜಂಕ್ ಫುಡ್ ಇರ್ತಕ್ಕಂಥದ್ದನ್ನು ಹೆಚ್ಚು ಹೆಚ್ಚು ಕೊಡ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ. ಮೈದಾ ಹಿಟ್ಟುಗಳನ್ನು ಬಳಸಿ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಯಾವುದೇ ಒಂದು ಪೋಷಕಾಂಶಗಳು ಇರೋದಿಲ್ಲ. ಅದಕ್ಕೆ ತಾಯಂದಿರಲ್ಲಿ ನನ್ನೊಂದು ವಿಜ್ಞಾಪನೆ ಏನಪ್ಪಾ ಅಂತಂದ್ರೆ, ತಾವು ಕಳಿಸ್ತಕ್ಕಂಥ ಬುತ್ತಿ ಡಬ್ಬೆಯಲ್ಲಿ ಹೆಚ್ಚು ತರಕಾರಿಗಳನ್ನ, ಹಣ್ಣುಗಳನ್ನ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳಿಗೆ ಒಂದು ಚಿಕ್ಕ ವಯಸ್ಸಿದ್ದಾಗ ಅಂದ್ರೆ 6 ರಿಂದ 12 ವಯಸ್ಸಿನೊಳಗೆ ಈ ನಾಲ್ಗೆ ಮೇಲೆ ಬಡ್ಸ್ ಅಂತ ಇರುತ್ತೆ. ಆ ಬಡ್ಸ್ ಏನಪ್ಪ, ಟೇಸ್ಟ್ ಬಡ್ಸ್ ಅಂತ ಹೇಳ್ತೀವಿ ನಾವು. ಆ ಟೇಸ್ಟ್ ಬಡ್ಡಿಗೆ ಮಕ್ಕಳಲ್ಲಿ ನೀವು ರುಚಿ ತೋರಿಸಿದ್ರಪ್ಪ ಅಂತಂದ್ರೆ ಅದೇ ಒಂದು ಸ್ವಾದವನ್ನು ಅವನು ತನ್ನ ಜೀವಂತ ಪಾಲದಲ್ಲಿ ಅದನ್ನೇ ಇಟ್ಟುಕೊಂಡಿರ್ತೈತಿ. ಇವಾಗ ನನ್ನ ಚಿಕ್ಕವನಿದ್ದಾಗ ನಮ್ಮ ತಾಯಿ ನನಗೆ ಮುಟ್ಟಿಗೆ ಮಾಡಿಕೊಡ್ತಾ ಇದ್ರು, ಅಥವಾ ಹಾಲಿನಲ್ಲಿ ರೊಟ್ಟಿ ಬೆಲ್ಲ ಹಾಕೊಡ್ತಾ ಇದ್ರು. ನಾವು ಇವಾಗ ಅದನ್ನ ನೋಡಿದ ತಕ್ಷಣ ಅದೇ ರುಚಿ ನಮ್ಮ ನಾಲ್ಗೆಯಲ್ಲಿ ನೀರು ಜುಳು ಜುಳು ಹರಿತಾ ಇದ್ದಾವು. ಅವು ಪೋಷಕಾಂಶ, ಬೆಲ್ಲ ಕೊಡ್ತಾ ಇದ್ರು, ಆಮೇಲೆ ಹಣ್ಣು ಕೊಡ್ತಾ ಇದ್ರು, ಅದ್ರ ಜೊತೆ ತರಕಾರಿ ತಿನ್ನಿಸ್ತಾ ಇದ್ರು. ಎಲ್ಲ ಪೋಷಕಾಂಶಗಳು ಆ ವಯಸ್ಸಿನಲ್ಲಿ ಯೋಗ್ಯವಾಗಿ ಸಿಗ್ತಾ ಇತ್ತು. ಇವಾಗ ನಾವು ಮಾಡ್ತಕ್ಕಂತ ಒಂದು ಆಹಾರ ಪದ್ಧತಿಯಲ್ಲಿ ದಯವಿಟ್ಟು ತಾಯಂದಿರು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ಏನಾಗ್ತೈತೆಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಒಂದು ಪರಿಜ್ಞಾನ ಬರಬೇಕಾದ್ರೆ ವಿಶೇಷವಾಗಿ ನರಮಂಡಲ ಮೆದುಳಿನ ನರಮಂಡಲ ಬಲಾಢ್ಯವಾಗಿ ಬೆಳಿಬೇಕು, ಆ ಮೆದುಳಿನ ಶಕ್ತಿ ಚೆನ್ನಾಗಿ ಬೆಳಿಬೇಕಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಜೀವಕೋಶಗಳ ಉತ್ಪಾದಿ ಹೆಚ್ಚು ಹೆಚ್ಚು ಆಗ್ಬೇಕಂತಂದ್ರೆ ಹೆಚ್ಚು ತರಕಾರಿ ಸೇವನೆ ಬಹಳ ಮುಖ್ಯ. ಯಾಕಂದ್ರೆ ಆಗಲೇ ಹೇಳ್ತಾ ಇದ್ದೆ, ವಿಟಮಿನ್ ಒಂದೇ ಅಲ್ಲ, ಇರುಳು ಕಣ್ಣು ಹೋಗ್ತಾ ಇದೆ, ಮಕ್ಕಳಿಗೆ ನೋಡ್ತಾ ಇದ್ದೀವಿ, ಇವತ್ತು ಮೊಬೈಲ್ ನೋಡ್ತಾ ಇದ್ದಾರೆ, ಟಿವಿ ನೋಡ್ತಾ ಇದ್ದಾರೆ, ಅವ್ರು ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳು ನೋಡಿದ್ಬಿಟ್ಟಪ್ಪ ಅಂದ್ರೆ ಎಲ್ಲೋ ಇರುಳುತನ ಬೇಗನೆ ಒಂದು ವ್ಯಾಪಿಸಿ ಬಿಡ್ತೈತಿ. ಇಂಥ ಒಂದು ಸಮಯದ ಪ್ರಜ್ಞೆ ಇದ್ದವರು ಹೆಚ್ಚು ಅವರಿಗೆ ಕ್ಯಾರೆಟ್ ತಿನ್ನಿಸ್ಬೋದು, ಮಾವು ತಿನ್ನಿಸ್ಬೋದು, ಅದರ ಜೊತೆ ನಾವು ನುಗ್ಗಿ ತಪ್ಪಲಗಳನ್ನು ತಿನ್ನಿಸ್ಬೋದು, ಗಜರಿ ತಿನ್ನಿಸ್ಬೋದು, ಪಪ್ಪಾಯ ಹಣ್ಣು ತಿನ್ನಿಸ್ಬೋದು. ಇದನ್ನು ವ್ಯತಿರಿಕ್ತವಾಗಿ ನೀವು ಕೊಡ್ಕೋತ ಹೋಗೋದ್ರಿಂದ ಮಕ್ಕಳ ಒಂದು ರೆಸಿಸ್ಟೆನ್ಸ್ ಪವರ್ ಬೆಳೀತಾ ಇರ್ತೈತಿ. ಇನ್ನು ಹಾಗೆ ವಿಟಮಿನ್ ಬಿ ಅಂತ ಹೇಳ್ತೀವಿ, ಅನೇಕ ತರಕಾರಿ ಇವತ್ತು ವಿಟಮಿನ್ ಬಿಗಳನ್ನ ನೋಡ್ತಾ ಇದ್ದೀವಿ. ಆಮೇಲೆ ವಿಟಮಿನ್ ಸಿ, ಈಗ ಹಲ್ಲು ಹುಳುಕು ತಿನ್ನೋದಾಗಲಿ ಅಥವಾ ಚರ್ಮ ಸುಟ್ಟುಗಟ್ಟೆದಾಗಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಸ್ಕಿನ್ಗಳು ನೋಡ್ತಾ ಇದ್ದೀವಿ, ವೇಗವಾಗಿ ಸ್ಕಿನ್ಗಳು ಡಲ್ ಆಗ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ವಿಟಮಿನ್ ಸಿ ಅನ್ನೋದು ಬಹಳ ಮುಖ್ಯ ದೇಹಕ್ಕೆ. ಈ ವಿಟಮಿನ್ಸ್ ನಮ್ಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಇವತ್ತು ಒಸಡುಗಳು ಬಾಡಿ ಹೋಗೋದಾಗಲಿ ಅಥವಾ ರಕ್ತಸ್ರಾವ ಆಗೋದಾಗಲಿ, ಇವೆಲ್ಲ ವಿಟಮಿನ್ ಸಿ ಕೊರತೆ ಇದೆ. ಇವತ್ತು ಕ್ಯಾಬೇಜು, ಕಾಲಿಫ್ಲವರು, ಆಮೇಲೆ ಕ್ಯಾರೆಟು, ಆಮೇಲೆ ಬೀನ್ಸು, ಆಮೇಲೆ ಅನೇಕ ಮುಖ್ಯ ತರಕಾರಿಗಳ ಸೇವನೆ ಮಾಡಿದ್ರೆ ಡಾಕ್ಟರ್ ಅಂತ ಹೋಗುವಂತ ಅವಶ್ಯಕತೆ ಇಲ್ಲ.
0: ಸೂಪರ್.
1: ಇನ್ನು ಬಹಳ ಮಂದಿಗೆ ನಮ್ಗೆ ಬಹಳ ಜನಕ್ಕೆ ಗೊತ್ತಿರಬಹುದು, ನಾವು ಬಿಸಿಲು ವಿಟಮಿನ್ ಡಿ ಅಂದ ತಕ್ಷಣ ನಾವು ಬಿಸಿಲಿಗೆ ಅಷ್ಟೇ ಕಾಯ್ತಾ ಇದೀವಿ. ಯಾಕಂದ್ರೆ ತಾವೆಲ್ಲ ಹೊರದೇಶದಿರ್ತಕ್ಕಂಥ ನೋಡಬಹುದು, ಅವರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಅವರು ನಮ್ಮ ಒಂದು ಭಾರತ ದೇಶಕ್ಕೆ ಬಂದು ಹೆಚ್ಚು ಒಂದು ಉಷ್ಣವಲಯ ಇರ್ತಕ್ಕಂಥ ದೇಶದಲ್ಲಿ ಬಂದು ಅವ್ರ ಮೈಯನ್ನು ಬಿಸಿಲಿಗೆ ಒಡ್ತಕ್ಕಂಥ ಸನ್ ಬಾತ್ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಚರ್ಮ ಬಹಳ ಗಟ್ಟಿ ಆಗ್ಬೇಕಂದ್ರೆ ವಿಟಮಿನ್ ಡಿ ಬಹಳ ಮುಖ್ಯ, ಒಳಗಿನ ಬೋನ್ಸ್ಗಳು ಗಟ್ಟಿ ಆಗ್ಬೇಕಂದ್ರೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಂದೊಂದು ಸಲಹೆ ಏನಪ್ಪ ಅಂದ್ರೆ, ಮಕ್ಕಳನ್ನ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿಸ್ಬೇಕು. ಎಷ್ಟು ಹೆಚ್ಚು ನೀವು ಈ ತರಕಾರಿಗಳನ್ನ, ಮೊದಲೆಲ್ಲ ಹೇಳ್ತೇವೆ ಪುಂಡಿ ಪಲ್ಯ ಅಂತ ಹೇಳ್ತಾ ಇದ್ದೀವಿ, ಮೆಂತೆ ಅಂತ ಹೇಳ್ತೀವಿ, ರಾಜಗಿರಿ ಅಂತ ಹೇಳ್ತಾ ಇದ್ದೀವಿ, ಮೆಂತೆ ಪಲ್ಯ ಅಂತ ಹೇಳ್ತಾ ಇದ್ದೀವಿ, ಇದು ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಾ ಇದೆ ಜನರಲ್ಲಿ. ಇದನ್ನು ಹೆಚ್ಚು ಹೆಚ್ಚು ಮಕ್ಕಳಿಗೆ ತಿನ್ನಿಸುವುದರಿಂದ ಚಿಕ್ಕ ಪಾಪು ಇದ್ದಾಗ ಅವನ ಜೀವಕೋಶಗಳು ಬಲಿಷ್ಠವಾಗಿ ಅವು ಬರ್ತಕ್ಕಂಥ ಎಲ್ಲ ಸ್ನಾಹಿಗಳು ಗಟ್ಟಿಯಾಗಿ ಬೆಳೀತಾ ಇದ್ದವು, ಮುಂದಿನ ಒಂದು ಬೆಳವಣಿಗೆ ಹಂತದಲ್ಲಿ ಸಹಿತ ಆರೋಗ್ಯಪೂರ್ಣವಾದ ಒಂದು ದೇಹವನ್ನು ನಾವು ಮಕ್ಕಳಲ್ಲಿ ಕಾಣಬಹುದು. ಇನ್ನು ಬಹಳ ಮಂದಿಗೆ ಈ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಹಣ್ಣು ತರಕಾರಿ ಇರ್ತಕ್ಕಂಥ ಎಲ್ಲ ಅಂಶಗಳು ಬಹಳಷ್ಟು ನಮಗೆ ವಿಟಮಿನ್ ಸಪ್ಲೈ ಮಾಡ್ತೈತಿ. ಆಮೇಲೆ ನಾನು ಹೇಳ್ತೇನೆ, ಕ್ಯಾಲ್ಸಿಯಂ ಬಹಳ ಮಂದಿಗೆ ಬೋನ್ ಅನ್ನು ಅಂದ್ರೆ ನಮ್ಮ ಸ್ನಾಯುಗಳು ಬಹಳ ಗಟ್ಟಿ ಆಗ್ಬೇಕಂದ್ರೆ ಸಹಿತ ಬಹಳವಾಗಿ ನಾವು ಈ ಕ್ಯಾಲ್ಸಿಯಂ ಇರ್ತಕ್ಕಂಥ ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ಬೇಕು. ಬಹಳ ಮಂದಿಗೆ ಏನಾಗ್ಬಿಡ್ತೈತೆ ಅಂದ್ರೆ, ಒಂದು ವಯಸ್ಸಾದ್ಮೇಲೆ ಒಂದು 45-50 ವರ್ಷ ಆದ್ಮೇಲೆ ಕಾಲು ನರ ಹಿಡಿದು ಅಥವಾ ಕಾಲು ಸ್ವಲ್ಪ ಕುಂಟಿದಂಗ್ ಮಾಡೋದು, ಅಥವಾ ನಡಬಾಗೋದು, ಇವೆಲ್ಲ ಕ್ಯಾಲ್ಸಿಯಂ ಮೂಳೆ ಸಾಫ್ಟ್ ಆಗ್ತಕ್ಕಂಥ, ಮೃದುವಾಗಿರ್ತಕ್ಕಂಥ ಒಂದು ಕಂಡೀಷನ್ ನಮ್ಗಲ್ಲಿ ಕಾಣ್ತೈತಿ. ಯಾಕಂದ್ರೆ ಕ್ಯಾಲ್ಸಿಯಂ ದೇಹಕ್ಕೆ ಸಿಗ್ತಾ ಇಲ್ಲ. ಈ ಲವಣಾಂಶಗಳಲ್ಲಿ ಕ್ಯಾಲ್ಸಿಯಂ ಬಹಳ ಮುಖ್ಯ. ಅದಕ್ಕೆ ತಾಯಂದಿರಲ್ಲಿ ಒಂದು ನನ್ನ ವಿನಂತಿ, ಹೆಚ್ಚು ಹೆಚ್ಚು ಮೂಳೆ ಕ್ಯಾಲ್ಸಿಯಂ ಮತ್ತು ಹಾಲು ಅಂತ ಇರ್ಬೋದು, ಮನೇಲಿ ಹಾಲು, ಆಕಳ ಹಾಲಲ್ಲಿ ಎಮ್ಮೆ ಹಾಲಲ್ಲಿ ಹೆಚ್ಚು ಹೆಚ್ಚು ಕೊಡಬೇಕು. ಜೊತೆಗೆ ಈ ತರಕಾರಿಗಳನ್ನು, ಸಮಗ್ರ ತರಕಾರಿಗಳನ್ನು, ಯಾವುದೇ ತರಕಾರಿಗಳು ಆಯಾ ಒಂದು ವಲಯಕ್ಕೆ ಆಯಾ ಒಂದು ಸೀಸನ್ಗೆ ಸಿಕ್ಕಂತ ತರಕಾರಿಗಳನ್ನು ಯಚೇತ್ಯವಾಗಿ ಮಕ್ಕಳಲ್ಲಿ ಕೊಟ್ರಪ್ಪ ಅಂತಂದ್ರೆ ಮಕ್ಕಳಲ್ಲಿ ಆರೋಗ್ಯ ಒಂದು ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತೆ. ವಿಟಮಿನ್ ಕೆ ಅಂತ ಹೇಳಿದೆ, ಬಹಳ ಮಂದಿ ಗೊತ್ತಿರಲಿ. ವಿಟಮಿನ್ ಕೆ ಅಂದ ತಕ್ಷಣ ಎಲ್ಲೋ ಎಡಿ ಬೀಳ್ತಾವ ಮಕ್ಕಳು, ನಾವು ಬೀಳ್ತೀವಿ, ಅಥವಾ ಎಲ್ಲೊಂದು ಸ್ಮಾಲ್ ಒಂದು ಅಪಾಯ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ರಕ್ತಸ್ರಾವ ಹೊರಗಡೆ ಹೋಗ್ತಾ ಇರ್ತೈತಿ ಕಂಟಿನ್ಯೂ. ಅದು ವಿಟಮಿನ್ ಕೆ. ಫೈಬ್ರಿನ್ ಅಕ್ಕಂಥದ್ದು ಫೈಬ್ರೋನೋಜಿನ್ ಆಗಬೇಕು ಅಂದ್ರೆ ಅದು ರಕ್ತ ಹೆಪ್ಪು ಗಟ್ಟಬೇಕು ಇಮಿಡಿಯೇಟ್ ಆಗಿ. ಈ ರಕ್ತ ಹೆಪ್ಪು ಗಟ್ಟ ಆಗ್ಲಾರ್ದೆ ಹಾಗೆ ಸೋರ್ತಾ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಮಗೇನದು ಇನ್ನೊಂದು ಏನು ಬರ್ತೈತಪ್ಪ, ನಮ್ಗೆ ಎಲ್ಲಿ ಸೀಮೂತ್ರ ಹೋಗಿದೆ ಅನ್ನೋ ಮನೋಭಾವನೆ ಬರ್ತೈತಿ. ಇದನ್ನ ನಾವು ಹೆಚ್ಚು ಮಾಡಬೇಕಪ್ಪ ಅಂದ್ರೆ ತರಕಾರಿಗಳನ್ನು ಚಿತ್ತವಾಗಿ ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು. ಈ ಎಲ್ಲ ನಾನು ಹೇಳಿದ ವಿಟಮಿನ್ ಎ ದಿಂದ ಹಿಡಿದು ವಿಟಮಿನ್ ಕೆ ದನ ಸಹಿತ ಬರ್ತಾ ಇದೆ. ಇನ್ನು ನಪುಂಸಕ ತತ್ವ ಬರಲಿಕ್ಕೆ ಸಹಿತ ವಿಟಮಿನ್ ಕೆ ಮತ್ತು ಇದರಿಂದ ಕೊರತೆ ಆಗ್ತಾ ಇದೆ. ಈ ಕೆ ಅನ್ನ ಹೆಚ್ಚು ನಾವು ಗಂಡಸರು ತರಕಾರಿ ತಿನ್ನೋದ್ರಿಂದ ಒಂದು ಗಂಡಸ್ತನ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಈರುಳ್ಳಿಗಳನ್ನಾಗಲಿ ನುಗ್ಗೆ ತಪ್ಪಲುಗಳನ್ನಾಗಲಿ ಹೆಚ್ಚು ಹೆಚ್ಚು ವಾಡಿಕೆಯಾಗಿ ಜಾನಪದ ಸಾಹಿತ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತಿನ್ನಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಮ್ಮ ಒಂದು ತಪ್ಪು ತಿಳ್ಕೊಬಾರ್ದು, ವಿಜ್ಞಾನವನ್ನು ಅಲ್ಲಿ ಹಂಚಿಕೋಬೇಕಾಗುತ್ತೆ. ಧಾತುಗಳನ್ನು ಬಲಾಢ್ಯವಾಗಿ ಬೆಳೆದಾಗ ಗಂಡ ಹೆಂಡತಿಯಲ್ಲಿ ಗರ್ಭಧಾರಣೆ ಆಗಲಿಕ್ಕೆ ಒಂದು ಸಹಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಸ್ಪರ್ಮ್ಗಳ ಸಂಖ್ಯೆ ವೃದ್ಧಿ ಆಗಬೇಕು ಅಂತಂದ್ರೆ ಹೆಚ್ಚು ತರಕಾರಿ ಸೇವನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೇನೆ.
0: ಈಗ ಈ ಕೇಳಿ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನೀವು ಕೊಡೋ ಉತ್ತರದಿಂದ ನನ್ನ ಟೇಸ್ಟ್ ಬಡ್ಸ್ ಅಲ್ಲಿ ನೀರು ಬಂತು ಸರ್. ಏಕೆಂದ್ರೆ ಇಷ್ಟೆಲ್ಲ ವಿಷಯಗಳು ಆ ಪುಂಡಿ ಪಲ್ಲೆ ಬಗ್ಗೆ ಹೇಳಿದ ಕೂಡಲೇ ನನಗೆ ಯಾವಾಗ ತಿಂದಿದ್ದು ಬಾಲ್ಯದಲ್ಲಿ ತಿಂದಿದ್ದು, ಅದಾದ ತಕ್ಷಣ ಬೆಲ್ಲದ ಬಗ್ಗೆ ಹೇಳಿದ್ರಿ, ಹಾಲು ರೊಟ್ಟಿ ಇದೆಲ್ಲ ನನ್ನ ಆ ಹಳೆ ನೆನಪುಗಳನ್ನ ನೆನಪು ಮಾಡಿದ್ದು. ಆ್ಯಂಡ್ ಒಂದು ಚಿಕ್ಕ ಕೋರಿಕೆ ನೀವು ಇಟ್ಟರಲ್ಲ ಅದಕ್ಕೂ ಧನ್ಯವಾದ ಹೇಳಬೇಕು, ಏಕೆಂದ್ರೆ ಅದನ್ನ ವಾಪಸ್ ನಾವು ಪಾಲಿಸಬೇಕು. ಆಲ್ ರೈಟ್, ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಮುಖ ವಾಣಿಜ್ಯ ತರಕಾರಿಗಳು ಯಾವುವು? ಬೆಳಗಾವಿಯಲ್ಲಿ ಪ್ರಾಮುಖ್ಯತೆ ಪಡೆದ ತರಕಾರಿಗಳು ಇದರ ಬಗ್ಗೆ ಸರ್.
1: ತಮಗೆಲ್ಲ ಗೊತ್ತಿರಲಿ, ಬೆಳಗಾವಿ ದೇವರ ಒಂದು ವಿಶಿಷ್ಟವಾಗಿ ದೈವದತ್ತ ಕೊಟ್ಟ ಒಂದು ಜಿಲ್ಲೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಬ್ಬ ಪ್ರಮುಖ ತರಕಾರಿ ವಿಜ್ಞಾನಿಯಾಗಿ ನಾನು ಮಾತಾಡಲೇಬೇಕಾಗತ್ತೆ. ಇಡೀ ಇಂಡಿಯಾ ಭಾರತ ದೇಶದಲ್ಲೆಲ್ಲ ಅಷ್ಟೊಂದು ಒಂದು ವಾತಾವರಣ ಒಗ್ಗಿಕೊಂಡಿರತಕ್ಕಂಥ, ಅಂದರೆ ಇವತ್ತು ಉಷ್ಣಗಳನ್ನು ನೋಡಿದಾಗ ಅಂದರೆ ಇಲ್ಲಿರ್ತಕ್ಕಂಥ ಟೆಂಪ್ರೇಚರ್ಸ್ ಅಂತ ಹೇಳ್ತಾ ಇದ್ದೀವಿ, ಆಮೇಲೆ ಇಲ್ಲಿ ಕೂಲ್ ಕ್ಲೈಮೇಟ್ ಅಂತ ಹೇಳ್ತಾ ಇದ್ದೀವಿ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಇಷ್ಟು ವಿಶೇಷವಾಗಿರ್ತಕ್ಕಂಥ ವಾತಾವರಣ ದೇವರು ಸೃಷ್ಟಿ ಮಾಡಿಲ್ಲ ಅನ್ಸುತ್ತೆ. ಅದಕ್ಕಾಗೇ ಇವತ್ತು ನಾವು ಕರ್ನಾಟಕದಲ್ಲಿ ಪ್ರಮುಖವಾದ ತರಕಾರಿಗಳ ತಾಣ ಅಂದರೆ ಬೆಳಗಾವಿ ಅಂತ ಹೇಳ್ತಾ ಇದ್ದೀವಿ. ನೀವು ಬೆಳಗಾವಿದಲ್ಲಿ ನಾವೆಲ್ಲವನ್ನೂ ಎಲ್ಲೇ ಹೋದರೂ ಸಹಿತ ಯಾವುದೇ ಒಂದು ಕಡೆಯಿಂದ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ಹೋದರೂ ಸಹಿತ ತರಕಾರಿಗಳೊಂದು ಸಾಗರ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ವಿಶೇಷವಾದ ವಾತಾವರಣ ಪೂರಕವಾಗಿ ತರಕಾರಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಮುಖವಾದ ತರಕಾರಿಗಳಂತ ನಾವು ತಗೋಬಹುದು, ಆಲೂಗಡ್ಡೆ ಬೆಳಿಬಹುದು, ಉಳ್ಳಾಗಡ್ಡಿ ಬೆಳಿಬಹುದು, ಕ್ಯಾಬೇಜು, ಕಾಲಿಫ್ಲವರು, ಟರ್ನಿಪ್ಪು, ಬೀಟ್ರೂಟು, ಆಮೇಲೆ ಪ್ರತಿಯೊಂದು ಕ್ಯಾಪ್ಸಿಕಮು, ಮೆಣಸಿನಕಾಯಿ, ಒಂದೆರಡು ಅನೇಕ ತರಕಾರಿಗಳನ್ನು ಸಹಿತ ನಾವು ಇಲ್ಲಿ ಯಚೇತ್ಯವಾಗಿ ನಮ್ಮ ಬೆಳಗಾವಿ ನಾಡಿನಲ್ಲಿ ಬೆಳಿಬಹುದು ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಒಂದು ನಾನು ಅಲ್ಲಿ ಯಾಕೆ ಹೇಳ್ತಾ ಇದ್ದೇನೆ, ಮತ್ತು ಬಟಾಣಿ ಎಲ್ಲೂ ಬರೋದಲ್ಲ, ಬಟಾಣಿ ಇಲ್ಲಿ ಒಂದು ಬರ್ತಕ್ಕಂಥದ್ದು. ಅಲಸಂದೆ ಅಲ್ಲಿ, ಅವರೆಕಾಯಿ ಅಲ್ಲಿ, ಚೌಳಿಕಾಯಿ ಅಲ್ಲಿ, ಕಲ್ಲಂಗಡಿ ಅಲ್ಲಿ, ಕರ್ಬೂಜ ಅಲ್ಲಿ, ಸೌತೆಕಾಯಿ ಆಗಲಿ, ಮಿಡಿ ಸೌತೆ ಅಲ್ಲಿ, ಕುಂಬಳಕಾಯಿ ಅಲ್ಲಿ, ಬೂದುಗುಂಬಳಲ್ಲಿ, ಸೋರೆಕಾಯಿ ಆಗಲಿ, ಆಮೇಲೆ ಹಾಗಲಕಾಯಿ ಆಗಲಿ, ಹೀರೆಕಾಯಿ ಅಲ್ಲಿ, ಬೀಟ್ರೂಟ್ ಆಗಲಿ, ಗಜ್ಜರಿ ಅಲ್ಲಿ, ಮೂಲಂಗಿ ಅಲ್ಲಿ, ಟರ್ನಿಪ್ ಅಲ್ಲಿ, ಯಾವುದೇ ಒಂದು ಸುವರ್ಣಗಡ್ಡೆ ಅಂತ ಹಿಡಿದು ಬೇಬಿ ಕಾರ್ನ್ ಇರ್ತಕ್ಕಂಥ ಪ್ರತಿಯೊಂದು ತರಕಾರಿಗಳನ್ನು ನಾವು ಈ ವಾತಾವರಣದಲ್ಲಿ ವಾಣಿಜ್ಯವಾಗಿ ಬೆಳೀಲಿಕ್ಕೆ ಬಹಳಷ್ಟು ಒಂದು ಅವಕಾಶ ವಿಪುಲವಾದ ಉಂಟಂತ ಹೇಳ್ತಾ ಇದ್ದೀನಿ. ಅದಕ್ಕೆ ರೈತ ಬಂಧುವರು ಕಳ್ಕೊಳ್ಳಿದೆಪ್ಪ ಅಂತಂದ್ರೆ, ಇವತ್ತು ಮುಂಗಾರಿ ಮತ್ತು ಹಿಂಗಾರಿ ಅಂತೇಳಿ ನಾವು ವಿಂಗಡಣೆ ಮಾಡಿದಾಗ ಮುಂಗಾರಿಯಲ್ಲಿ ಸಹಿತ ನಾವು ತರಕಾರಿಗಳನ್ನು ಜೂನ್ ಇಂದ ಜುಲೈ ತಿಂಗಳು ಬೆಳಿಬಹುದು. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಹಿತ ನಾವು ವಿಶೇಷವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಇದು ಸಹಿತ ಜನವರಿ ಫೆಬ್ರವರಿ ಸಹಿತ ನಾವು ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ತರಕಾರಿಗಳನ್ನು ಪ್ರಮುಖವಾಗಿ ವಾಣಿಜ್ಯವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮ್ಮ ಪಕ್ಕಕ್ಕೆ ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಎಲ್ಲಾ ಭಾಗಕ್ಕೂ ಸರಾಗ ಕಳಿಸ್ತಕ್ಕಂಥ ಹೆದ್ದಾರಿಗಳಿದಾವೆ. ಅದಕ್ಕೆ ರೈತನಿಗೆ ಒಂದು ಅನುಕೂಲವಾದ ಸ್ಥಳಪ್ಪ ಅಂತಂದ್ರೆ ಈ ಒಂದು ಬೆಳಗಾವಿ ಅಂತ ಹೇಳ್ಬೋದು.
0: ಖಂಡಿತ. ಅಂಡ್ ಇಷ್ಟೆಲ್ಲ ವಿಷಯಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಅಂಡ್ ಬಹಳ ಮುಖ್ಯವಾಗಿ ಒಂದು ಪಾಯಿಂಟ್ ಅನ್ನ ಹೇಳಿದ್ರಿ, ವಿಟಾಮಿನ್ಸ್ ಗಳ ಬಗ್ಗೆ. ಸರ್, ಈ ಒಂದು ತರಕಾರಿಗಳ ಬಗ್ಗೆ ಆದ್ರೂ ನಾವು ಮಾತನಾಡ್ತಿದ್ದೇವೆ, ಕಮಿಂಗ್ ಫ್ರಮ್ ಯು ಆರ್ ಡಾಕ್ಟರ್, ನೀವು ಡಾಕ್ಟರ್ ಆಗಿದ್ದೀರಾ, ಸೊ ಅದಕ್ಕೆ ನಾನು ಪ್ರಶ್ನೆ ಕೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಬಿಸ್ಕೆಟ್ಗಳ ಬಗ್ಗೆ ಹೇಳಿದ್ರಿ, ರೆಡಿ ಟು ಈಟ್ ಮೀಲ್ಸ್ ಬಹಳ ಆಗಿಬಿಟ್ಟಿದೆ. ಅಂದ್ರೆ ತಕ್ಷಣ ಅದನ್ನ ನಾವು ಕುಕ್ ಮಾಡಬಹುದು, ತಿನ್ಬಹುದು, ಯಾವುದೇ ವಿಷಯ ಇರಲಿ, ಒಂದು ನೀವು ಆರೋಗ್ಯಕರ ಒಂದು ಪಾಲಕ್ ಪನ್ನೀರ್ ಆಗಿರಲಿ, ಯಾವ್ದೇ ಇರಲಿ, ಐದೇ ಆರೇ ನಿಮಿಷದಲ್ಲಿ, ಬಟ್ ಅದರಲ್ಲಿರೋ ಪ್ರಿಸರ್ವೇಟಿವ್ ಎಷ್ಟು ಹಾನಿ ಮಾಡುತ್ತೆ ಅದು ನಿಮ್ ಕಡೆ.
1: ದಯವಿಟ್ಟೆಲ್ಲ ನನ್ನ ತಾಯಿಂದರಲ್ಲಿ ಮತ್ತು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಜಂಕ್ ಫುಡ್ ಅಂತಕ್ಕಂಥದ್ದು ಇವತ್ತು ಮಾಯಾ ಲೋಕಕ್ಕೆ ಮಕ್ಕಳಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಯಾವೊಂದು ವಿಷಾನಿಲ್ಗಳಿರ್ತಾವ ಅಂತ ಹೇಳಿ ನಾನು ಬಹಿರಂಗ ಹೇಳಿಕೆ ಇಚ್ಛೆ ಪಡೋದಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಇವತ್ತು ಬೇಕರಿ ಪ್ರಾಡಕ್ಟ್ಗಳನ್ನ ನೋಡಿದ್ರೆ ಮೈದಾದಿಂದ ಇವತ್ತು ಅವತ್ತು ಸಿದ್ಧತೆ ಮಾಡ್ತಾ ಇದ್ದಾರೆ. ಈ ಮೈದಾ ದೇಹಕ್ಕೆ ಅಷ್ಟೊಂದು ಬೇಕಾಗಿಲ್ಲ. ಈ ಮೈದಾ ಡೈಜೆಷನ್ ಜಾಸ್ತಿ ಆಗೋದಿಲ್ಲ. ಇದು ಒಂದು ಹೆಚ್ಚು ಹೆಚ್ಚು ಮೈದಾ ನಮ್ಮ ದೇಹದಲ್ಲಿ ವ್ಯಾಪಿಸ್ಬಿಡ್ತಪ್ಪ ಅಂತಂದ್ರೆ ಅನೇಕ ವಿಷಕಾರಿಯಾಗಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಕ್ಕೊಂದು ಬರ್ಗರ್ ಅಂತ ಹೇಳ್ತಾ ಇದ್ದೀವಿ ಅಥವಾ ಪಿಜ್ಜಾ ಅಂತ ಹೇಳ್ತಾ ಇದ್ದೀವಿ, ಬಿಸ್ಕಿಟ್ಸ್ ಅಂತ ಹೇಳ್ತಾ ಇದ್ದೀವಿ. ಇವನ್ನೆಲ್ಲ ಸ್ವಲ್ಪ ವರ್ಜಿಸಿ ಹೆಚ್ಚು ನಮ್ಮ ದೇಸಿ ತರಕಾರಿಗಳಿಗೆ, ದೇಸಿ ಆಹಾರ ಪದ್ಧತಿಗಳಿಗೆ ಮಕ್ಕಳನ್ನು ಕೊಂಡೊಯ್ಯಬೇಕು. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ನಾನು ಅನೇಕ ದೇಶಗಳಿಗೆ ನಾನು ಭೇಟಿ ನೀಡಿದ್ದೀನಿ. ಅನೇಕ ದೇಶಗಳಲ್ಲಿ ಆಹಾರದ ಬಗ್ಗೆ ನಾನು ಸಂಶೋಧನೆ ಮಾಡಿದ್ದೀನಿ. ಅವ್ರು ಸೇವಿಸತಕ್ಕಂಥ ಆಹಾರ ಬಹಳ ವಿಭಿನ್ನವಾಗಿದೆ. ಇವತ್ತು ಅವರು ಮಾಂಸಾಹಾರಿ ಇರ್ಬೋದು, ಶಾಖಾಹಾರಿಗಳಿರ್ಬೋದು, ಆದರೆ ಅವ್ರು ಸೇವಿಸತಕ್ಕಂಥ ಪ್ರತಿಯೊಂದು ಅವರ ತಾಟಿನಲ್ಲಿ ನಮಗೆ 50% ಅಷ್ಟು ತರಕಾರಿಗಳನ್ನ ಸೇವನೆ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಮ್ಗೆ ಅನಿಸ್ತಾ ಇದೆ ಆರೋಗ್ಯದ ಬಗ್ಗೆ ಎಷ್ಟು ಅವರು ಕಾಳಜಿ ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಏನೋ ಒಂದು ಕುಂತ್ಬಿಟ್ಟಿದೆ, ನಾನು ಆಸ್ತಿ ಮಾಡಿಬಿಡ್ಬೇಕು, ನಾನು ಅಂತಸ್ತು ಮಾಡಿಬಿಡ್ಬೇಕು, ನನ್ನ ಮಕ್ಕಳಿಗೆ ಇದನ್ನು ಕೊಟ್ಟು ಹೋಗ್ಬೇಕು ಅಂತೇಳಿ ದಯವಿಟ್ಟು ಅದು ಬೇಡ. ಇದ್ದಂತ ನೀವು ಏನೇ ಒಂದು ವರಮಾನ ಇತ್ತು ಅಂದ್ರೆ ಸಹಿತ ಹೆಚ್ಚು ನೀವು ಕೊಡತಕ್ಕಂಥದ್ದು ಆರೋಗ್ಯದ ಬಗ್ಗೆ, ಅದರಲ್ಲಿ ಮತ್ತು ಹಣ್ಣು ತರಕಾರಿ ಬಗ್ಗೆ ಕೊಡಬೇಕು. ಯಾಕಂದ್ರೆ ಇವತ್ತು ನಾನು ಹಣ್ಣುಗಳ ಬಗ್ಗೆ ಹೇಳಲಿಲ್ಲ, ಯಾಕಂದ್ರೆ ದೇವರು ಭಾರತ ದೇಶದಲ್ಲಿ ಈ ಉಷ್ಣವಲಯದ ಸಮತೋಷ್ಣ ವಲಯ ಮತ್ತು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾನೆ. ಈ ವಾತಾವರಣಕ್ಕೆ ಹೋಗಿಬಿಟ್ಟಕ್ಕಂಥ ಹಣ್ಣುಗಳನ್ನ ನೋಡ್ರಿ, ನಾವು ಹೇಳ್ತಾ ಇದ್ವಿ ಜನವರಿಯಿಂದ ಹಿಡಿದು ಮುಂದಿನ ಒಂದು ಡಿಸೆಂಬರ್ ತಿಂಗಳೊಳಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಕಿರು ಹಣ್ಣುಗಳು ಇವತ್ತು ಬರ್ತಾ ಇದಾವೆ. ಯಾಕಂದ್ರೆ ಇವತ್ತು ನಾವು ಇವತ್ತು ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಬರ್ತಾ ಇದೆ. ನಮ್ಮಲ್ಲಿ ಎಷ್ಟು ನೀವು ದೇಶಿ ಹಣ್ಣುಗಳನ್ನ ನೋಡ್ತಾ ಇದ್ವಿ ಹೇಳಿ ನೋಡೋಣ. ಆ ಹಣ್ಣುಗಳನ್ನ ನೀವು ಸೇವಿಸಬೇಕಂತಂದ್ರೆ ಅದಕ್ಕೆ ಯಾರು ವಿಚಾರ ಮಾಡಕ್ ಹೋಗಬಾರ್ದು. ಇವತ್ತು ಸೀತಾಫಲ ಇರ್ಬೋದು, ನೇರಳೆ ಹಣ್ಣು ಇರ್ಬೋದು, ಹತ್ತಿ ಹಣ್ಣು ಇರ್ಬೋದು, ಆಮೇಲೆ ಕವಳಿ ಹಣ್ಣು ಇರ್ಬೋದು, ಕಾರಿ ಹಣ್ಣು ಇರ್ಬೋದು, ಎಲ್ಲ ಹಣ್ಣುಗಳನ್ನು ನೀವು ಮಕ್ಕಳಲ್ಲಿ ಕೊಟ್ಟಾಗ ಅಲ್ಲಿರ್ತಕ್ಕಂಥದ್ದು ವಿಟಮಿನ್ಸ್ ಜೊತೆಗೆ ಖನಿಜಾಂಶಗಳಿಗೆ ಈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಕ್ಕಂಥದ್ದು ಮಕ್ಕಳಿಗೆ ಚೈತ್ಯವಾಗಿ ಸಿಗ್ತಾ ಇದೆ. ಇದನ್ನೆಲ್ಲೂ ಅಂಗಡಿಯಲ್ಲಿ ಕೊಟ್ಟು ಒಂದು ಆಂಟಿ ಆಕ್ಸಿಡೆಂಟ್ ಕೊಡಿ ಅಂತ ಹೇಳಿ ಯಾರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನೈಸರ್ಗಿಕವಾಗಿ ಬಂದಂಥದ್ದು, ಮೂಲವಾಗಿ ಕೃಷಿಯಿಂದ ಬಂದಂಥದ್ದು, ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳಿ ನಮ್ಮ ಪೂರ್ವಜಿಕರೆಲ್ಲ ತಿಳಿಸಿ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಮಕ್ಕಳನ್ನಾಗ್ಲಿ ತಾವಾಗ್ಲಿ ಯಾರೇ ವಯಸ್ಸು ವಯೋಮಿತಿ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಹೆಚ್ಚು ಹೆಚ್ಚು ಹಣ್ಣುಗಳನ್ನ ತರಕಾರಿಗಳನ್ನ ಸೇವನೆ ಮಾಡಬೇಕು. ಯಾಕಂದ್ರೆ ಈಗ ನೀವು ಜಾಸ್ತಿ ಇನ್ನೊಂದು ಒಂದು ಈ ಸಣ್ಣ ಸಣ್ಣ ಹಣ್ಣು ಕೈಪಲ್ಲಿ ಮಾರ್ತಕ್ಕಂಥವ್ರಿಗೆ ಉತ್ತೇಜನ ಕೊಡಬೇಕು. ಸಣ್ಣ ರೈತರಿಗೆ ನೀವೇನಾದರೂ ಆರ್ಥಿಕ ಸಹಾಯ ಮಾಡಬೇಕು ನಿಮ್ಮ ಆರೋಗ್ಯ ಜೊತೆ ಅಂದರೆ, ಹೆಚ್ಚು ನಾವು ಒಂದು ಏನು ನನ್ನ ಒಂದು 100 ರೂಪಾಯಿ ಒಂದು 20 ರೂಪಾಯಿ ನನ್ನ ಖರ್ಚು ಮಾಡಿ ಈ ಹಣ್ಣು ತರಕಾರಿಗೆ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅವರು ಉಳಿಬೇಕು ಮತ್ತು ನಾವು ಉಳಿಬೇಕು, ವಾತಾವರಣ ಉಳಿಬೇಕು, ದೇಶ ಸಂಪತ್ತು ಉಳಿಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲಿ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಅನೇಕ ರೈತರು ಒಂದೇ ಒಂದು ಎಕರೆ ಭೂಮಿ ಪ್ರದೇಶದಲ್ಲಿ ಒಂದು 5-6 ತರಕಾರಿಗಳನ್ನು ಮಾರಿ ಬಜಾರ್ಗೆ ಹೋದಾಗ ತಾವು ದಯವಿಟ್ಟು ಚೌಕಾಸಿ ಮಾಡಕ್ಕೆ ಹೋಗಬೇಡಿ. ಇದೊಂದೇ ನಂದು ವಿನಂತಿ. ಯಾಕಂದ್ರೆ ನಾವು ಸಾರೆ ತಗೋಬೇಕಾತಂದ್ರು, ನಮ್ಮ ಪಾದರಕ್ಷೆ ತಗೋಬೇಕಾತಂದ್ರೆ, ನಮ್ಮ ಡ್ರೆಸ್ ಕೋಡ್ ಇದ್ದಾಗ, ಕಾರ್ ತಗೋಬೇಕಾದ್ರೆ, ಮಣಿ ತಗೋಬೇಕಾದ್ರೆ, ಪ್ರತಿಯೊಂದು ಆರ್ಕಿಟೆಕ್ಟ್ ಮಾಡಬೇಕಾದ್ರೆ ನಾವು ಮಾರಕವಾಗಿ ಮಾತಾಡ್ತಾ ಇದೀವಿ. ಅಲ್ಲಿ ಎಷ್ಟೊಂದು ದುಡ್ಡು ಕೊಡ್ತೇವೆ ಅಂತ ಹೇಳಿ ಲೆಕ್ಕ ಇರೋದಿಲ್ಲ. ಇಲ್ಲಿ ಒಂದು 20 ರೂಪಾಯಿಗೆ ಒಂದು ಕೆಜಿ ಹೇಳಿದಾಗ 15 ರೂಪಾಯಿಗೆ ನೀವು ಕೊಡ್ತೀಯ ಅಂತ ಕೇಳಿದಾಗ ಅವ್ನ ಪಾಪ ಭೂಕುಸಿತ ಆಗ್ತೈತೆ ಅವಂಗೆ. ಯಾಕಂದ್ರೆ ಕಷ್ಟಪಟ್ಟು 4 ತಿಂಗಳ ಬೆಳೆದಿರ್ತಾನ ರೈತ. ಆ ರೈತನ ನಿಜವಾದ ಜೀವನವನ್ನು ನೋಡ್ಬಿಟ್ರೆ ಬಹಳ ಕೆಟ್ಟ ಅನ್ಸುತ್ತೆ. ಅವನಲ್ಲಿ ಇದ್ದು ಚಳಿ ಮಳಿ ಅಲ್ಲದೆ ಭೂಮಿಯಲ್ಲಿ ಇರಬೇಕಾಗುತ್ತೆ, ನೀರು ಕಟ್ಟಬೇಕಾಗುತ್ತೆ, ಕಟಾವು ಮಾಡಬೇಕಾಗುತ್ತೆ, ಮಾರುಕಟ್ಟೆ ತರಬೇಕಾಗುತ್ತೆ, ಮಾರುಕಟ್ಟೆಯಲ್ಲಿ ಅವನು ಮತ್ತೆ ಎಲ್ಲರಿಗೆ ಗ್ರಾಹಕರಿಗೆ ಕಾಯಬೇಕಾಗುತ್ತೆ. ಈ ಒಂದು ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ನೀವು ಸಹಾಯ ಮಾಡೋ ಜೊತೆಗೆ ನಿಮ್ಮ ಅತ್ಯುತ್ತಮವಾದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನೀವೇ ಜವಾಬ್ದಾರ ಆಗ್ತಾರೆ ಅಂತೇಳಿ ಈ ಒಂದು ಧ್ವನಿ ಮುಖಾಂತರವಾಗಿ ನಿಮ್ಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ.
2: ಬಹಳ ಮುಖ್ಯವಾದ ಪಾಯಿಂಟ್ ಅನ್ನ ನೀವು ತಗೊಂಡು ಬಂದಿರಿ ರೈತರ ಕಷ್ಟದ ಬಗ್ಗೆ. ಏಕೆಂದ್ರೆ ಒಂದು ಒಳ್ಳೆ ಪಾಯಿಂಟ್ ಅಲ್ಲಿಯೂ ಹೇಳಿದ್ರಿ, ಕಾರ್ ಇರಲಿ, ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ ನಾವು ಆ ತರಕಾರಿ ಪ್ಲಾಸ್ಟಿಕ್ ನಲ್ಲಿ ಏನು ರ್ಯಾಪ್ ಮಾಡಿರ್ತಾರೆ, 1 ರೂಪಾಯಿನೂ ಭಾವ ತೋಲನೆ ಮಾಡಲ್ಲ ಅಂತ ನಾವು ತಗೋತೇವೆ. ಅದೇ ಬೀದಿಯಲ್ಲಿರೋ ಆ ಅಜ್ಜನೋ ಅಜ್ಜಿನೋ ಅವ್ರ ಕಡೆ 10 ರೂಪಾಯಿದ್ದಿದ್ದ 5 ರೂಪಾಯಿ ಮಾಡಿ ಬಂದೆ ಅಂತ ಇನ್ನೊಬ್ರಿಗೆ ಹೆಮ್ಮೆಯಿಂದ ಹೇಳ್ಕೋತೇವೆ ನಾವು. ಏ ಬಾ, ಅವನ ಕಡೆ ನೀ ತಗೊಂಡೆ ಆ ಸೊಪ್ಪ, ಎಷ್ಟು 5 ರೂಪಾಯಿಗೆ ಆಡ, ನಾನು 5 ರೂಪಾಯಿ 4 ತಗೊಂಡೆ ಅಂತ. ಹೀಗೆಲ್ಲ ಇದ್ದಾಗ ನೀವು ಆ ಕಷ್ಟವನ್ನ ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಆ ಒಂದು ಅದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಮುಂದೆ. ಈಗ ನಮ್ಮ ಬೆಳಗಾವಿ ಪ್ರದೇಶದಲ್ಲಿ ಕ್ಯಾಬೇಜು, ಕಾಲಿಫ್ಲವರ್, ನವಿಲ್ ಕೋಸು ಇದನ್ನ ಬೆಳೆಸಬಹುದು, ಇದ್ರ ಬಗ್ಗೆ ಸ್ವಲ್ಪ.
1: ಇದು ನಾನು ಹೇಳಿದೆ, ದೈವದತ್ತವಾಗಿ ಕೊಟ್ಟಂತ ಒಂದು ವಾತಾವರಣ ಮಣ್ಣು ಅಂದ್ರೆ ಅದು ಬೆಳಗಾವಿ ನಾಡು ಅಂತ ಹೇಳ್ಬೋದು. ಇದನ್ನ ಬಿಟ್ಟರೆ ಧಾರವಾಡ ಅಂತ ಹೇಳ್ಬೋದು, ಇನ್ನು ಕೆಲವು ಕೋಲಾರ ಅಂತ ಹೇಳ್ಬೋದು, ಬೀದರ್ ಅಂತ ಹೇಳ್ಬೋದು. ಕರ್ನಾಟಕದ ಸಮಗ್ರವಾಗಿ ಚಿಂತನೆ ಮಾಡಿದಾಗ ವಿಶೇಷವಾಗಿ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಮುಂಗಾರಿ ಅಂದ್ರೆ ಜೂನ್ ಜುಲೈ ತಿಂಗಳಿಂದ ಹಿಡಿದು ಅಕ್ಟೋಬರ್ ನವಂಬರ್ ಹಿಡಿದು ಜನವರಿ ತನಕ ಸಹಿತ ಸಮಗ್ರವಾಗಿ ವಾತಾವರಣ ಒಂದು ಒಗ್ಗಿಕೊಂಡು ಹೋಗ್ತಕ್ಕಂಥ ಅನೇಕ ತರಕಾರಿ ರೈತರು ಇವತ್ತು ಸಂಶೋಧನೆ ಮುಖಾಂತರ ತಾವೇ ಮಾಡಿ ಇವತ್ತು ಬಜಾರ್ ಕಳಿಸ್ತಾ ಇದ್ದಾರೆ, ಮಾರುಕಟ್ಟೆಗೆ ವಾಣಿಜ್ಯವಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಕ್ಯಾಬೇಜ್ ಅಂತಕ್ಕಂಥದ್ದು, ಕೌಲಿಫ್ಲವರ್ ಅಂತಕ್ಕಂಥದ್ದು, ಎಲಿಕೋಸ್ ಅಂತಕ್ಕಂಥದ್ದು ಬಹಳ ಉತ್ಕೃಷ್ಟವಾದ ಈ ತರಕಾರಿಗಳನ್ನ ಈ ನಾಳಿನಲ್ಲಿ ಬೆಳೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷವಾಗಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ರೈತ ಬಾಂಧವರನ್ನ ಕಳಕಳಿ ಮನವಿ, ನೀವು ಬರ್ತಕ್ಕಂಥ ಅನೇಕ ಕೀಟ ರೋಗಗಳಿಗೆ ತಾವು ಮುಕ್ತವಾಗಿ ಅವುಗಳ ಸಿಂಪರಣೆ ಯಾವ ಸ್ಟೇಜ್ನಲ್ಲಿ, ಯಾವ ಹಂತದಲ್ಲಿ, ಯಾವ ಕೆಮಿಕಲ್ಸ್ ಕೊಟ್ಟರೆ ಅದು ಹುಳಗಳ ಕೀಟಗಳನ್ನ ಹಂತೋಟ ಮಾಡ್ಬೇಕೊಂಡು ಪರಿಜ್ಞಾನ ಸ್ವಲ್ಪ ಕಡಿಮೆ, ತಾಂತ್ರಿಕ ಸಲಹೆ ಬಹಳ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಹೆಚ್ಚು ಹೆಚ್ಚು ಖರ್ಚುಗಳನ್ನು ಮಾಡದೆ, ಹೆಚ್ಚು ನೀವು ಸಿಂಪರಣೆಗೆ ಒಗ್ಗಿಕೊಂಡು ಹೋಗಲಾರದೆ ಇವತ್ತು ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥ ಅನೇಕ ಸಲಹೆಗಳನ್ನು ತಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ರಂದ್ರೆ ತಾವು ಖರ್ಚು ಕಡಿಮೆ ಮಾಡಿ ಹೆಚ್ಚು ಲಾಭ ಮಾಡಲಿಕ್ಕೆ ಒಂದು ವಿಫಲವಾದ ಅವಕಾಶ ಅಂತ ಹೇಳಕ್ಕೆ ಸಾಧ್ಯವಾಗ್ತಾ ಇದೆ.
2: ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇಲ್ಲೇ ಕೇಳಬೇಕು ಏನಂದ್ರೆ, ಈ ತರಕಾರಿಗಳಿಗೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಅಂತ ಸಂದರ್ಭದಲ್ಲಿ ಈಗ ನಗರ ಪ್ರದೇಶಗಳಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಮಾರ್ತಾ ಇದ್ದಾರೆ, ಆದ್ರೆ ಅದಕ್ಕೆ ರೇಟ್ ಜಾಸ್ತಿ. ಅಂತ ಸಂದರ್ಭದಲ್ಲಿ ಈಗ ಕೆಮಿಕಲ್ಸ್ ಇದನ್ನ ತರಕಾರಿಗೆ ಹಾಕಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದ?
1: ವಿಶೇಷವಾಗಿ ನಾನು ಪಿ ಎಚ್ ಡಿ ಮಾಡಿದ್ದೆ, ನಾನು ಆರ್ಗ್ಯಾನಿಕ್ ಸಾವಯವ ಪದಾರ್ಥ ಮೇಲೆ ಮಾಡಿದ್ದೇನೆ ಪಿ ಎಚ್ ಡಿ. ಇನ್ನು ವಿಶೇಷವಾಗಿ ನಾನು ಎಲ್ಲ ಒಂದು ಮಾರುಕಟ್ಟೆ ಸರ್ವೆ ಮಾಡ್ತಾ ಇದ್ದೇನೆ, ಗ್ರಾಹಕರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದೀನಿ, ಬೆಳೆದಂತ ರೈತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದೇನೆ, ಅಲ್ಲಿ ನಡ್ಬಡ್ಕಿರ್ತಕ್ಕಂಥ ಮಧ್ಯವರ್ತಿಯ ಬಗ್ಗೆ ನಾನು ಬಹಳಷ್ಟು ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಬಹಳಷ್ಟು ಮಂದಿ ರೈತರು ಆರ್ಗ್ಯಾನಿಕ್ ಸಾವಯವ ಬೆಳಿಬೇಕಪ್ಪ ಅಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಸಾವಯವ ಅನ್ನತಕ್ಕಂಥ ಪದಾರ್ಥ ಇದು, ಯಾಕಂದ್ರೆ ಗಿಡಗಳಿಂದ ಬಂದಿರಬಹುದು, ಪ್ರಾಣಿಗಳ ಮೂಲ ಜನರಿಂದ ಬರಬಹುದು, ಆದರೆ ನಾವು ಇಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಕೆಮಿಕಲ್ಸ್ ಅಂತಕ್ಕಂಥ ಯುಗ ಪ್ರಾರಂಭ ಆಗಿಬಿಟ್ಟಿದೆ. ಪ್ರತಿಯೊಂದು ಸಿಂಪರಣೆ ಮಾಡತಕ್ಕಂಥ ಕೆಮಿಕಲ್ಸ್ಗಳನ್ನು ನಾನು ಉಲ್ಲೇಖ ಮಾಡಿಬಿಟ್ರಪ್ಪ ಅಂತಂದ್ರೆ ನಾವು ಹೆಚ್ಚು ಯಾರು ಕೈಪಲ್ಯಗಳನ್ನು ಹಣ್ಣುಗಳನ್ನು ತಿನ್ನೋದಿಲ್ಲ. ಯಾಕಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ, ರೈತ ಬಾಂಧವರಲ್ಲಿ ಒಂದು ವೈಜ್ಞಾನಿಕ ಸಲಹೆದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾವ ಕೆಮಿಕಲ್ಸ್ಗಳನ್ನು ಬಳಸಿದರೆ ಆ ರೆಸ್ಟ್ಯೂಲ್ ಇಫೆಕ್ಟ್ ಎಷ್ಟು ವರ್ಷ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ಬೆಳಗಾವಿಯಲ್ಲಿ, ಮತ್ತೆ ಕೆಎಲ್ಇ ಸೊಸೈಟಿಯಲ್ಲಿ ಇದೆ, ಆಮೇಲೆ ನಮ್ಮ ಬರ್ಡ್ಸ್ ಸಂಸ್ಥೆಯಲ್ಲಿದೆ, ಅದರ ಜೊತೆ ಒಂದು ತೋಟಗಾರಿಕೆ ಮಹಾವಿದ್ಯಾಲಯ ಅರ್ಭಾವಿದಲ್ಲಿದೆ, ಮತ್ತು ಕೃಷಿ ಇಲಾಖೆಗಳಿದ್ವು, ತೋಟಗಾರಿಕೆ ಇಲಾಖೆಗಳಿದ್ದವು. ಯಾವುದೇ ಒಂದು ಪರಿಸರ ಯುಕ್ತವಾದಂತಹ ಆರೋಗ್ಯಯುಕ್ತವಾದಂತಹ ಹಣ್ಣು ತರಕಾರಿ ಬೆಳೆದಾಗ ಅಷ್ಟೇ ಪ್ರಮಾಣದಲ್ಲಿ ತಾವು ಎಚ್ಚರ ವಹಿಸಿ ಈ ಸಿಂಪರಣೆ ಮಾಡಬೇಕು. ಯಾಕೆ ಒಂದು ಯಾವುದೇ ಒಂದು ಕೆಮಿಕಲ್ಸ್ಗಳನ್ನು ನಾವು 1 ml ಪ್ರತಿಯೊಂದು ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡಿದಾಗ ರೈತ ಆ ಕೀಟಗಳನ್ನು ಸಂಪೂರ್ಣವಾಗಿ ಹತ್ಯೆ ಮಾಡಲಿಕ್ಕೆ ಹೋಗಿ 2 ml 4 ml ಅದರ ಮೇಲೆ ಒಂದು ಹೇರಿದಾಗ ಅದು ಆ ಸಿಂಪರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಮಿಕಲ್ ಇರತಕ್ಕಂಥ ಅನು ಅಥವಾ ಮಲ್ಕುಲ್ಸ್ ಅದು ವಿದಳನಾಗದೆ ಅಲ್ಲೇ ಒಂದು ತರಕಾರಿಗೂ ಹಣ್ಣುಗಳು ಅಂಟುಕೊಂಡ್ಕೊಳ್ತೈತಿ. ಇಂಥ ಹಣ್ಣು ತರಕಾರಿಗಳನ್ನು ತೊಳೆಯಲಾರದೆ ಬಂದಾಗ ಅಲ್ಲಿ ಹೋಗಿ ಮಾರುಕಟ್ಟೆ ಮಾರ್ತಾ ಇದ್ದೀವಿ. ಮಾರುಕಟ್ಟೆಯರು ಆ ಒಂದು ಆಕರ್ಷಣೆ ಬಣ್ಣವನ್ನು ನೋಡಿ, ಬಹಳಷ್ಟು ಆಕರ್ಷಣವಾದ ಬಣ್ಣಗಳನ್ನು ನೋಡಿ ಇದನ್ನು ತಗೋಬೇಕು, ನಾವು ತರಕಾರಿ ಏನೋ ಒಂದು ಆರೋಗ್ಯದಲ್ಲಿ ಭಾಗ್ಯ ಅಂತ ಹೇಳಿ ಒಂದು ಓದಿರ್ತಾರ, ಸಲಹೆ ಕೇಳಿರ್ತಾರ, ಹೆಚ್ಚು ತರಕಾರಿ ಸೇವನೆ ಮಾಡ್ಬೇಕಂದಾಗ ಅವರು ಸಹಿತ ಅದನ್ನು ನೇರವಾಗಿ ಕೊಂಡೋದು ಸರಿಯಾಗಿ ತೊಳೆಯಲಾರದೆ ಆ ಹಣ್ಣುಗಳನ್ನು ಅಲ್ಲಿ ತರಕಾರಿ ಸೇವನೆ ಮಾಡ್ತಾ ಇದ್ದಾರೆ. ಇದು ಆರೋಗ್ಯದಲ್ಲಿ ದುಷ್ಪರಿಣಾಮ ಆಗ್ತಾ ಇದೆ. ತಮಗೆಲ್ಲ ಇವಾಗ ಗೊತ್ತಾ ಇದೆ, ಇವತ್ತು ಬಹಳಷ್ಟು ಕ್ಯಾನ್ಸರ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಯಾಕಂದ್ರೆ ಮಾವಿನ ಸೀಸನ್ದಲ್ಲಿ ಒಂದು ನಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ, ಬಜಾರದಲ್ಲಿ ಇರ್ತಕ್ಕಂಥ ಮಧ್ಯವರ್ತಿಗಳು ಮಾರುಕಟ್ಟೆ ಮಾರ್ತಕ್ಕಂಥ ಹಳದಿ ಹಳದಿ ಹಳದಿ ಮಿಂಚು ಮಿಂಚು ಇರ್ತಕ್ಕಂಥ ಹಳದಿ ಆಕರ್ಷಣೆ ಬಣ್ಣವನ್ನು ನೋಡಿ ಡಬ್ಬಿ ಗಂಟೆ 700 ಅಲ್ಲಿ 1000 ಅಲ್ಲಿ 1500 ರೂಪಾಯಿ ಒಂದು ಡಬ್ಬಿ ಬಾಕ್ಸ್ ಅಂತ ಹೇಳ್ತೀವಿ, 2.5 dozen ಅಲ್ಲಿ 1 dozen ಅನ್ನು ನಾವು ಪರ್ಚೇಸ್ ಮಾಡ್ತಾ ಇದೀವಿ. ದಯವಿಟ್ಟು ನಾನು ಮಧ್ಯವರ್ತಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಪರವಾಗಿ. ಯಾಕಂದ್ರೆ ಈಗಾಗಲೇ ನಾನು ಅನೇಕ ತರಬೇತಿಗಳನ್ನು ಮಧ್ಯವರ್ತಿಗಳು ನೀಡಬೇಕಂತ ಹೇಳಿ ಬಹಳಷ್ಟು ಅಪೇಕ್ಷೆ ಪಟ್ಟು ಹೋಗಿದ್ದೇನೆ. ಯಾಕಂತ ದಯವಿಟ್ಟು ಈ ಸಮಾಜಕ್ಕೆ ಒಂದು ಏನಾದರೂ ನೀವು ಕೊಡಲೇಬೇಕಾಗುತ್ತಪ್ಪ, ನಿನ್ನ ಲಾಭದಲ್ಲಿಪ್ಪ ಅಂತಂದ್ರೆ ಉತ್ತಮವಾದ ಆರೋಗ್ಯ ಕೊಡಬೇಕು. ಯಾಕಂದ್ರೆ ಮಾವಿನಲ್ಲಿ ನಾವು ಅತ್ತು ಅವಲೋಕನ ಮಾಡಿದ್ವಪ್ಪ ಅಂತಂದ್ರೆ ತಾವು ಕ್ಯಾಲ್ಸಿಯಂ ಕಾರ್ಬೈಡ್ ಇರ್ತಕ್ಕಂಥ ಬಹಳ ವಿಷಾನಿಲವನ್ನ ಒಂದು ಕೃತ್ರಿಮವಾಗಿ ಹಣ್ಣು ಮಾಡಲಿಕ್ಕೆ ಇರ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದನ್ನು ಸ್ವಲ್ಪ ಗ್ರಾಹಕರು ಎಚ್ಚೆತ್ತುಕೊಟ್ಟು ನೋಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಹಣ್ಣು ಮಾಡ್ತಕ್ಕಂಥ ಮಧ್ಯವರ್ತಿ ತನ್ನ ಒಂದು ಗುಡಾವಣಿನಲ್ಲಿ ಒಳಗಡೆ ಹೋದಾಗ ಈ ಕ್ಯಾಲ್ಸಿಯಂ ಕಾರ್ಬೈಡ್ಗಳನ್ನ ಚೀಟ್ನಲ್ಲಿ ಇಟ್ಟು ಲಾಕ್ ಮಾಡಿಬಿಡ್ತೀರಿ, ಅಲ್ಲೇ ಆಕ್ಸಿಜನ್ ಆಗ್ಲಾರ್ದಂತ ಒಂದು ಕ್ರಿಯೆ ಪ್ರಕ್ರಿಯೆ ನಡೆದು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಕನ್ವರ್ಸೇಷನ್ ಆಗಿ ವಿಷಾನಿಲ್ ಆಗಿ ಅಲ್ಲೇನು ಅಂತ ಹಸಿರು ಕಾಯಿಗಳು ಮಾವಿನಕಾಯಿ ಇದ್ದಾಗ ಅವೆಲ್ಲ ಹಳದಿಗೆ ಪರಿವರ್ತನೆ ಆಗ್ತೈತಿ. ಆ ಪರಿವರ್ತನೆ ಆದಿದ್ದು ಅದು ಕೃತ್ರಿಮವಾಗಿರ್ತೈತಿ. ಪರಿಪೂರ್ಣವಾದ ಸ್ಟಾರ್ಚ್ ಅಂತಕ್ಕಂಥದ್ದು ಹಣ್ಣಿನಿರ್ತಕ್ಕಂಥ ಸ್ಟಾರ್ಚು ಪೂರ್ತಿ ಅದು ಕನ್ವರ್ಟ್ ಆಗಿ ಶುಗರ್ ಆಗಿರೋದಿಲ್ಲ, ಗ್ಲುಕೋಸ್ ಆಗಿರೋದಿಲ್ಲ, ಫ್ರುಕ್ಟೋಸ್ ಆಗಿರೋದಿಲ್ಲ. ಅದು ನೀವು ಬೇಕಾದ್ರೆ ಮಹಿಳೆಯರೆಲ್ಲ ಗೊತ್ತಿರುತ್ತೆ, ತಾವು ಹಣ್ಣನ್ನು ತೆಗೆದುಕೊಂಡು ಹೋಗಿ ಶೇಖರಣೆ ಮಾಡುವ ನೋಡ್ತಾ ಇದ್ದಾರೆ, 50% ಮಾತ್ರ ಅವ್ರಿಗೆ ಆಗಿರ್ತೈತಿ, ಒಳಗಡೆ ಎಲ್ಲ ಸ್ವಲ್ಪ ಅಲ್ಲೆಲ್ಲೆಲ್ಲ ಗಟ್ಟಿ ಆಗಿರ್ತೈತಿ. ಇದು ಕ್ಯಾಲ್ಸಿಯಂ ಕಾರ್ಬೈಡ್. ಇಂಥ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಮಾವು ತನ್ನಿಂದ ತಾನೇ ಸೆಳ್ಕೊಂಡು ಆ ತೊಗಟೆಯಲ್ಲಿ ಇರ್ತೈತಿ. ಆ ತೊಗಟೆಯನ್ನ ಒಳಗೆ ಶೇಖರಣೆ ನಾವು ಸೇವಿಸಿದಾಗ ನಮಗೆ ಕ್ಯಾಲ್ಸಿಯಂ ಕಾರ್ಬೈಡ್ದಿಂದ ಬಹಳಷ್ಟು ಗಂಡಾಂತರ ಅಂದ್ರೆ ಇವತ್ತು ಕ್ಯಾನ್ಸರ್ ರೋಗ ಬಂದು ಹೋಗ್ತಾ ಇದೆ ಪ್ರಪಂಚದಾದ್ಯಂತ. ಇವತ್ತು ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಫುಡ್ ಅಡಲ್ಟ್ರೇಷನ್ಸ್ ಅಕ್ಕಂಥದ್ ಬಗ್ಗೆ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಇದು ತಿಳ್ಕೊಡ್ರಿ, ಯಾಕಂದ್ರೆ ನಾನು ಕ್ಯಾಬೇಜ್ ಕಾಲ್ಫ್ರಗೆ ಮಾತಾಡ್ಬೋದು, ಬಹಳಷ್ಟು ವಿಷಯಗಳನ್ನು ರೈತರಿಗೆ ಹೇಳ್ಬೋದು. ಇಲ್ಲಿ ಆರೋಗ್ಯ ಭಾಗ್ಯದಲ್ಲಿ ನಾವು ಸೇವಿಸತಕ್ಕಂಥ ಆಹಾರ ಬಹಳ ಮುಖ್ಯ ಇದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೇನೆ. 1 kg ಶೇಂಗಾ ಕಾಳುಗಳನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಎಷ್ಟು ಬರುತ್ತೆ ನಮಗೆ? 400 ml ಎಣ್ಣೆ ಬರುತ್ತೆ. ಗಾಣದಲ್ಲಿ ನಾನು ಸುತ್ತಾಕಿ ಅದನ್ನೆಲ್ಲ ಒಡೆದು ನಾನು ತಗೊಂಡ್ಬಿಟ್ಟನಪ್ಪ ಅಂದ್ರೆ 100 ಅಂದ್ರೆ 1000 gram ಅಂದ್ರೆ 1 kg. 1 kg ಕಾಳುಗಳನ್ನು ನಾನು ತೆಗೆದು ಎಣ್ಣೆ ತೆಗೆದು ಬಿಟ್ಟಿವಪ್ಪ ಅಂತಂದ್ರೆ ನಮ್ಮ 400-500 ml ಬರ್ಬೋದು, ಮಿಲಿ ಲೀಟರ್ಸ್ ಬರ್ಬೋದು. ಇವತ್ತು ಅದರ ರೇಟ್ ಎಷ್ಟಿದೆ ಅಪ್ಪ ಅಂದ್ರೆ ಒಳಗಿನ ಬೀಜದ 120-130 ರೂಪಾಯಿ, ಒಳ್ಳೆ ಗೆಸ್ಸಿಂಗ್ ಇರ್ಬೋದು, ಹೆಸಿಂಗ್ ಅದು ನೋಡ್ಬೋದು ಅಂಗಡಿಯಲ್ಲಿ, ಕಿರಾಣಿ ಅಂಗಡಿಯಲ್ಲಿ ಸಿಗ್ತೈತಿ. ಅವನನ್ನು ತೆಗೆದ ಮೇಲೆ ತಾವು ದಯವಿಟ್ಟು ಒಂದು ಪಾಕೆಟಿಗೆ ಸನ್ಫ್ಲವರ್ ತಗೋರಿ, ನೀವು ಯಾವುದೇ ಕಂಪ್ನಿ ನಾನು ಹೆಸರು ಹೇಳೋದಲ್ಲ, ತೆಗೆದುಕೊಂಡಾಗ ಅದು 120-130 ಅಷ್ಟೇ ಇರ್ತೈತಿ. ಇದು ಹೇಗೆ ಸಾಧ್ಯತೆ ಐತಿ, ಹೇಗೆ ಸಾಧ್ಯತೆ ಐತಿ? ಒಂದು ಕೆ ಜಿ ಎಣ್ಣೆಗೆ 130, ಕಾಳಿಗೂ 130 ಇದೆ. ಅದನ್ನ ತೆಗೆದ್ರ 500 ml ಅಷ್ಟೇ ಬರ್ತದೆ, 400-500 ml ಬರ್ತಾ ಇದೆ. ಹಂಗ ಉಳಿದಿದ್ದು ಎಲ್ಲಿಂದ ಬಂತು ಹಂಗಾರೆ ಎಣ್ಣೆ ಒಳಗೆ? ದಯವಿಟ್ಟು ಇಲ್ಲೇ ಭಾಳ ಬಹಳ ಬಹಳ ರಷ್ಯವಿದೆ, ದಯವಿಟ್ಟು ಎಲ್ಲ ಗ್ರಾಹಕರು ಎಚ್ಚೆತ್ತುಕೋಬೇಕು, ಉತ್ಪಾದನೆ ಮಾಡೋರು ಸಹಿತ ಹೆಚ್ಚಿಗೆ ಒತ್ತು ಕೊಡಬೇಕು. ಇವತ್ತು ದಯವಿಟ್ಟು ತಪ್ಪಿಕೋಬಾರ್ದು. ಇಷ್ಟು ಹಾಸ್ಪಿಟಲ್ ಯಾಕೆ ಆಗ್ತಾ ಇದಾವು? ದೇಹದಲ್ಲಿ ಗಂಡಾಂತರಗಳನ್ನ ನಾವೇ ಇವತ್ತು ನಾವು ಸ್ವೀಕಾರ ಮಾಡ್ತಾ ಇದೀವಿ. ಅದಕ್ಕೆ ಇದು ಫುಡ್ ಅಡಲ್ಟ್ರೇಷನ್ ಸಕ್ಕಂತ ಜವಾಬ್ದಾರಿ ಇರ್ತಕ್ಕಂಥ ಇಲಾಖೆಯವರು, ಆಮೇಲೆ ವಿಶ್ವವಿದ್ಯಾಲಯದವರು ನಮ್ಮನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಇದಕ್ಕೆ ಜವಾಬ್ದಾರಿ ಇದ್ದಾರೆ. ಒಂದು ಮಾದರಿ ಜೀವನ ನಡೆಸಬೇಕಾದ್ರೆ ಮಾದರಿ ಆಹಾರವನ್ನು ನಾವು ಪೂರೈಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕಡ್ಲಿ ಬೆಳೆ ತಗೋರಿ ನೀವು, ಆಮೇಲೆ ಚಾಪುಡಿ ತಗೋರಿ, ಅದರಲ್ಲಿ ಇವತ್ತು ಮಿಶ್ರಣ ಮಾಡ್ತಾ ಇದ್ದಾರೆ. ಅಕ್ಕಿ ತಗೋರಿ, ಅದರಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರೆ. ಕಡ್ಲಿ ಹಿಟ್ಟಿನಲ್ಲಿ ಮಿಕ್ಸರ್ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟಿನಲ್ಲಿ ಹುಣ್ಚಿಪೊಕ್ಕ ಅಂತ ಹೇಳ್ತೀವಿ, ಹುಣ್ಸಿ ಒಂದು ಬೀಜದಿಂದ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲಿ ಇವತ್ತು ಮಿಶ್ರಣ ಆಯ್ತು ಅಪ್ಪ ಅಂತಂದ್ರೆ ಸೇವಿಸ್ತಕ್ಕಂಥ ಆಹಾರ ದೇಹಕ್ಕೆ ಹೇಗಾಗುತ್ತೆ, ಜೀವಿತ ಕಾಲ ಹೇಗಾಗುತ್ತೆ, ಅಲ್ಲಿ ನಮ್ಮ ಒಳಗಿರ್ತಕ್ಕಂಥ ಜೀವಕೋಶಗಳ ಪರಿಸ್ಥಿತಿಯನ್ನು ಉಂಟಾಗುತ್ತೆ. ಇದನ್ನೆಲ್ಲರೂ ಮನಸಾರೆ ಅವಲೋಕನ ಮಾಡಿ ಲಾಭ ಒಂದು ಕಡೆ ಇರಲಿ, ಆ ಲಾಭ ನಿಮಗೆ ಒಂದು 20% ಸಿಕ್ಕರೆ ಸಾಕು ನಮ್ಮ ವ್ಯಾಪಾರಸ್ಥರಿಗೆ, 80% ನೀವು ಮಾಡ್ತಕ್ಕಂಥ ಇದೇನಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ಸಮಾಜದ ಮೇಲೆ ದುಷ್ಟಪರಿಣಾಮ ಬೀರ್ತಾ ಇದೆ. ಇದನ್ನು ದಯವಿಟ್ಟು ತಾವಿನ ತಾವೇ ಮನಸಾರೆ, ಇದನ್ನು ಯಾರು ಬಂದು ನಮಗೇನು ಹಿಡಿದು ಬೇಡ, ಮನಸಾರೆ ನೀವು ಅವಲೋಕನ ಮಾಡಿಕೊಂಡು ಒಂದು ಒಂದು ದೇಶಕ್ಕೆ, ಒಂದು ದೈವಕ್ಕೆ, ಒಂದು ಮಾನವ ಕೋಟಿಗೆ ನಾನು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಕೊಡ್ತಕ್ಕಂಥ ಆಹಾರ ಕಲಬೆರಿಕೆ ಆಗಬಾರದು ಅಂತೇಳಿ ಮನಸಾರೆ ತಿಳ್ಕೊಂಡು ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೇನೆ, ಅಲ್ಲಿಂದ ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳಿಂದ ಹಿಡಿದು ಮಾರುಕಟ್ಟೆ ಕೊಡ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಈ ಕೆಮಿಕಲ್ಸ್ ಯುಕ್ತಗಳನ್ನು ಬಳಸಲಾರದೆ ಒಂದು ಅತ್ಯುತ್ತಮವಾದ ಆಹಾರ ನೀವು ನೀಡಿದ್ರಪ್ಪ ಅಂದ್ರೆ ಮನುಷ್ಯನ ಜೀವನದ ಅವಧಿ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಬದುಕ್ತಕ್ಕಂಥ ಜೀವನದ ಶೈಲಿ ನಾವು ಇಲ್ಲಿ ಉಲ್ಲೇಖನ ಮಾಡಬೇಕಾದ್ರೆ ಎಲ್ಲರೂ ಒಂದು ಟೆನ್ಷನ್ ಆಗಿದ್ದೀವಿ, ಒಂದು ಯಾವುದೋ ಒಂದು ದೊಡ್ಡ ಆಸೆ ಆಕಾಂಕ್ಷೆಗೆ ಬಲಿ ಆಗ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾನು ಗಳಿಸ್ಬೇಕಂತ ಇದೆ, ನಾನೇನು ಮುಟ್ಟಬೇಕಂತ ಇದೆ. ಈ ಒಂದು ಟೆನ್ಷನ್ ಒಂದು ಕಡೆ ಆದ್ರೆ ಸೇವಿಸ್ತಕ್ಕಂಥ ಆಹಾರ ಕೆಮಿಕಲ್ಸ್ ಇದ್ದಾಗ ದೇಹ ಹೇಗೆ ತನ್ನ ಪ್ರತಿಕಾಯಗಳು ಉಂಟು ಮಾಡ್ಲಿಕ್ಕೆ ಸಾಧ್ಯತೆ ಐತಿ? ಯಾವುದು ಆಗ್ತಾ ಇಲ್ಲ, ಎಲ್ಲವೂ ಏನಾಗುತ್ತೆ, ನಿರ್ಲಿಪ್ ಆಗ್ತಾ ಇದೆ ದೇಹದಲ್ಲಿ. ಅದಕ್ಕೋಸ್ಕರ ಸೇವಿಸ್ತಕ್ಕಂಥ ಗಾಳಿ ನೀರು ಅಶುದ್ಧವಾಗಿದೆ, ಸೇವಿಸ್ತಕ್ಕಂಥ ಆಹಾರ ಸಹಿತ ಅಶುದ್ಧವಾಗಿದೆ ಅಂದಾಗ ನಮಗೆ ನಿಜವಾಗಿ ಬಹಳಷ್ಟು ಬೇಜಾರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ತಾವ್ಯಾರ್ಯಾರು ಇವತ್ತು ಕೃಷಿಗೆ ಸಂಬಂಧಪಟ್ಟವರಾಗಲಿ ಅಥವಾ ಆಹಾರಕ್ಕೆ ಸಂಬಂಧಪಟ್ಟವರಾಗಲಿ, ಯಾವುದೇ ಹೋಟೆಲ್ಸರು ಇರ್ಬೋದು, ನಾನು ಎಲ್ಲರೂ ಹೇಳ್ತೇನೆ, ಕೂಡಿಕರಿಸಿ ಹೇಳ್ತಾ ಇದ್ದೀವಿ, ನಾವು ಚಿಂತನೆ ಮಾಡ್ತಕ್ಕಂಥ ಈ ಮಾನವ ಕೋಟಿ ಬಹಳ ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸ ಮಾಡಬೇಕಂತಂದ್ರೆ ನನ್ನ ಸಹಾಯ ಆದಷ್ಟು ನನ್ನ ಲಾಭ ಸ್ವಲ್ಪ ಕಡಿಮೆ ಬಂದಿರಲ್ಲ, ನಾನು ಒಳ್ಳೆ ಒಂದು ಸಮಾಜಕ್ಕೆ ನನ್ನ ಒಂದು ವಸ್ತುಗಳನ್ನು, ನಾನು ಸಾಮಗ್ರಿಗಳನ್ನು, ಪದಾರ್ಥಗಳನ್ನು ಕೊಡಬೇಕಂತೇಳಿ ಮನಸಾರೆ ನೀವು ಚಿಂತನೆ ಮಾಡಿದ್ರೆ ಸಾವಯವ ಪದಾರ್ಥಗಳಿಗೆ ಒಂದು ಬೆಲೆ ಸಿಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ದಿವಸ ಅನೇಕ ಕಂಪನಿಗಳು ಹುಡ್ತಾ ಇದ್ದವು. ಇವತ್ತು ಕೀಟಶಾಸ್ತ್ರದ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಫಂಗಿಸೈಡ್ಸ್ ಆಗಲಿ, ಬ್ಯಾಕ್ಟೀರಿಯಾಸೈಡ್ಸ್ ಆಗಲಿ, ಕೀಟ ಸಿಂಪಡಿಸತಕ್ಕಂಥ ಕೆಮಿಕಲ್ಸ್ಗಳನ್ನು ನೋಡಿದ್ವಪ್ಪ ಅಂದ್ರೆ ಅವು ಎಂದೆಂದೂ ನಾವು ಮಣ್ಣಿನಲ್ಲಿ ಆಗಲಿ ಆಹಾರದಲ್ಲಿ ಎಂದು ಡಿಗ್ರೇಡೇಷನ್ ಅಂತ ಹೇಳ್ತೀವಿ, ಅವು ವಿದಳನ ಆಗಲಾರ್ದಂತ ಇರ್ತಾವು, ಅವು ನಮ್ಮ ದೇಹಕ್ಕೆ ಹೋಗ್ತವೆ. ತಾವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ, ದ್ರಾಕ್ಷಿ ಮಾರುಕಟ್ಟೆ ಬಂದಾಗ ಒಬ್ಬ ವಿಜ್ಞಾನಿಗೆ ದ್ರಾಕ್ಷಿ ತಿನ್ನ ಅಂತ ಹೇಳ್ತಾ ಇದ್ವಿ. ನೀವು ದ್ರಾಕ್ಷಿಯನ್ನು ತೆಗೆದುಕೊಂಡು ಹೋಗಿ ನಾವು ಹೇಳ್ತಕ್ಕಂಥ 1-2-3 ಸ್ಟೇಜಿಗೆ ನಾವು ಕೆಮಿಕಲ್ ಸಿಂಪರಣೆ ಮಾಡಿದ್ರೆ ರೈತ ಪಾಪ ತನ್ನ ಉತ್ಪಾದನೆ ಹೆಚ್ಚು ಮಾಡಬೇಕಾತಂದ್ರೆ ಒಂದು ತಾಂತ್ರಿಕದ ಕೊರತೆಯಿಂದಾಗಿ 8-10 ಸಿಂಪರಣೆ ಮಾಡ್ತಾ ಇದ್ದಾನೆ. ಅವನು ತಂದಂಥ ಮಾರುಕಟ್ಟೆದೊಳಗೆ ನೀವು ಕಂಟಿನ್ಯೂ ಒಂದು 250 grams ಅನ್ನು ಕಂಟಿನ್ಯೂ ದ್ರಾಕ್ಷಿಯನ್ನು ತೊಳಿಲಾರದೆ, ದಯವಿಟ್ಟು ತೊಳಿಲಾರದೆ ತಿನ್ನ ನೋಡ್ರಿ. ಅವತ್ತೆ ನಿಮ್ಗೆ ರಾತ್ರಿ ಆಗಲಿ ಮುಂಜಾನೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಪಚನಕ್ರಿಯೆ ಸರಿ ಆಗೋದಿಲ್ಲ, ನಮಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗ್ತೈತೆ. ಈ ನಿಟ್ಟಿನಲ್ಲಿ ಅದರರ್ಥ ತಾವು ಸಹಿತ ಎಲ್ಲ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತೀನಿ, ತಂದಂಥ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಅವುಗಳನ್ನು ದಯವಿಟ್ಟು ಒಂದು ಉಪ್ಪಿನ ದ್ರಾವಣದಲ್ಲಿ ಬಿಸಿ ಉಪ್ಪಿನ ದ್ರಾವಣದಲ್ಲಿ ಅದ್ದಿ ಒಂದು 5 ನಿಮಿಷ ಅವುಗಳನ್ನು ಅದ್ದಿ ಇಟ್ಟರಪ್ಪ ಅಂತಂದ್ರೆ ಅವಾಗಿರ್ತಕ್ಕಂಥ ಎಲ್ಲ ಒಂದು ಕೆಮಿಕಲ್ ರೆಸಿಡ್ಯುಯಲ್ ಇಫೆಕ್ಟ್ ಸರಾಗವಾಗಿ ನೀವು ಹೊರಗಡೆ ಸೂಸ್ಲಿಕ್ಕೆ ಸಾಧ್ಯ ಐತಿ. ಆ ನೀರನ್ನು ಚೆಲ್ಲದೆ ಮತ್ತೊಮ್ಮೆ ತಮ್ಮ ನೀರಿನಲ್ಲಿ ವಾಶ್ ಮೆಷಿನಲ್ಲಿ ಅಲ್ಲೇ ನೀರನ್ನು ಸ್ವಚ್ಛ ನೀರಿನಿಂದ ತೊಳೆದು ಮುಕ್ತವಾಗಿ ತರಕಾರಿ ಮಾಡಬಹುದು, ಹಣ್ಣುಗಳನ್ನು ಸೇವನೆ ಮಾಡಬಹುದು, ಇದರಿಂದ ಆರೋಗ್ಯ ಉಪ್ಲಿಕ್ಕೆ ಸಾಧ್ಯವಾಗ್ತದೆ.
2: ಅದ್ಭುತ ಸರ್, ಕಾರ್ಯಕ್ರಮದಲ್ಲಿ ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ ಸರ್.
1: ನಮಸ್ತೆ ಸರ್. ನಮಸ್ತೆ. ನನಗೆ ಒಂದು ಅವಕಾಶ ಕೊಟ್ಟಂತ ಒಂದು ಕೇಳಿ ಒಂದು ರೇಡಿಯೋಕ್ಕೆ ನನ್ನ ಅನಂತ ಸಲ್ಲಿಸ್ತಾ ಇದ್ದೀನಿ. ರೈತ ಬಾಂಧವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೀವಿ. ನಾವು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಇರತಕ್ಕಂಥ ಅನೇಕ ವಿಜ್ಞಾನಿಗಳು, ನೃತ್ಯ ವಿಜ್ಞಾನಿಗಳಿದ್ದಾರೆ. ತಾವು ದಯವಿಟ್ಟು ಫೋನ್ ನಂಬರ್ ಸಹಿತ ಒಂದು ಅವರಿಗೆ ದಯವಿಟ್ಟು ಫೋನ್ ಮಾಡಿ ವಿಶ್ವವಿದ್ಯಾಲಯ ಮುಕ್ತವಾಗಿ ಬಂದು ನೇರವಾಗಿ ಭೇಟಿ ಮಾಡಿದ್ರಿಂದ ಅನೇಕ ಸಲಹೆಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ.

0: ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, ಕೆಯಲ್ಲಿ ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.
2: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.